ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 20ನೇ ದಿನ ಅಂದರೆ 2026 ಇಸವಿ ಜುಲೈ ತಿಂಗಳ 11ನೇ ತಾರೀಖು ಶನಿವಾರ. ಈಗ ಸಮಯ 5:58:39. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಶ್ರೋತೃ ಬಾಂಧವರಿಗೆಲ್ಲ ನಿಸರ್ಗ ಆನಂದ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ.

ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಬೆಂಟಿಗೆ ನವಿಲೆ ಭಗವಾನ್ ಅವರಿಂದ, 6:35 ಹಾಗೂ 6:50 ನಮ್ಮ ನಿಲಯದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ, 7:15 ಗೆಲುವಿನ ಹೆಜ್ಜೆ ಡಿಫಾರ್ಮಸಿ ಕೋರ್ಸ್ ಕುರಿತು ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶೀಜಾ ಹೆಚ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ. 7:45 ಸವಿಗಾನ, 8:30 ಜನಪದ ಜಗತ್ತು. ಹಾಸನ ತಾಲೂಕು ಮಲ್ಲಿಗೆವಾಳು ಗ್ರಾಮದ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದ. 9:00 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. 10:00 ಬಾಲನಂದನ, ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳೆವಾರ್. 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತೊಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭುದೇವ್ ಸರ್ದಾರ್ ಅವರ ಗಾಯನ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ ಎಂಬ ವಿಷಯದ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಹೇಮಗಿರಿ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮಪ್ರಸಾದ್. ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಹಾಗೂ ಮಧ್ಯಾಹ್ನ 2:40 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಮಧ್ಯಾಹ್ನ 3:00 ಬೆಂಗಳೂರು ಕೇಂದ್ರದ ಮುಂಬೈ ವಿವಿಧಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಚಹತಾ ಗೀತ್. ಮಧ್ಯಾಹ್ನ 3:30 ನಾಟ್ಯತರಂಗ್. ಮುಂಬೈ ವಿವಿಧಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಜೆ 4:00 ಬಾಂಬೆ ಟಾಕೀಸ್. ಸಂಜೆ 5:00 ನಿಮ್ಮ ಸಂದೇಶ ಮೇಘಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 6:15 ಭಾವಗೀತೆಗಳು, 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ನಬಾರ್ಡ್ನ ಸಂಸ್ಥಾನ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು, ಈ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ದಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. 7:45 ಸಮಾಚಾರ ದರ್ಶನ. 8:00 ಚಿತ್ರಗೀತೆಗಳು, 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ ಲೈಟ್. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ, ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಚಂದನ್ ನಂದರಬೆಟ್ಟು ಇವರೊಂದಿಗೆ ಮಾತುಕತೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಖ್ಯಾತ ಕರ್ನಾಟಿಕ್ ವೀಣಾವಾದಕಿ ಡಾ ಆರ್ ಮಾಧುರಿ ದೇವಿ ಅವರ ವೀಣಾವಾದನವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಹಾಸನ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಈಗ ಸಮಯ ಸರಿಯಾಗಿ 6:10:05. ಆಕಾಶವಾಣಿ ಹಾಸನ. ಶುಭ ನುಡಿ. ಯಾರೊಂದಿಗೆ ಶ್ರೇಷ್ಠ ವಿಚಾರಗಳು ಇರುತ್ತದೆಯೋ ಅವರೆಂದಿಗೂ ಏಕಾಂಗಿಯಾಗಲು ಸಾಧ್ಯವಿಲ್ಲ. ಇದು ಸ್ವಾಮಿ ವಿವೇಕಾನಂದರ ಶುಭ ನುಡಿ. ಶುಭ ನುಡಿ ಕೇಳಿದಿರಿ. ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪುರಂದರದಾಸರ ಭಕ್ತಿ ರಚನೆ. ನಿನ್ನನೇ ನಂಬಿದೆನು ನೀಯನ್ನ ಸಲಹಯ್ಯ. ಹಾಡಿದ್ದಾರೆ ಸದಾಶಿವ ಪಾಟೀಲ್.

ಕೇಳಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕನಕದಾಸರ ಭಕ್ತಿರಚನೆ ಹೇಗಿತ್ತು ಹೇಗಾದೆಯೋ ಆತ್ಮ.

ಕೇಳಿ ಇನ್ನು ಮುಂದೆ ಚೀವು ದೇಶಂಕರ್ ಅವರ ಭಕ್ತಿ ರಚನೆ. ಎಲ್ಲಿದೆ ಆ ಪಾದ, ಕಲ್ಲಿಗೆ ಜೀವ ತುಂಬಿದ ಶ್ರೀಪಾದ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿದ್ಯಾ ಎಂಎಸ್ ಅವರು ಹಾಡಿರುವ ಕವಿ ಪರಮದೇವ ಅವರ ಭಕ್ತಿ ರಚನೆ ನಂಬಿದೆ ನಾನಿನ್ನ ಚರಣಾಂಬುಜಗಳ ಶ್ರೀ ಮೂಕಾಂಬಾ ದೇವಿ.

0: ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಈಗ ವೇಳೆ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇದು ಆಕಾಶವಾಣಿ. ಈಗ ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ.
2: ಕೃತಕ ಬುದ್ಧಿಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಬಹು ತ್ವರಿತವಾಗಿ ಅಭಿವೃದ್ಧಿಯಾಗುತ್ತಿದೆ. ಆಧುನಿಕ ಜೀವನವನ್ನು ಅದು ಹಲವು ಬಗೆಗಳಲ್ಲಿ ಪರಿವರ್ತಿಸುತ್ತಿದೆ. ಎಐ ಮನುಷ್ಯನ ಬುದ್ಧಿವಂತಿಕೆಯನ್ನು ಪ್ರಚೋದಿಸುವ ತಂತ್ರಜ್ಞಾನಗಳ ಸರಣಿಯನ್ನು ಒಳಗೊಂಡಿದೆ. ಯಂತ್ರ ಕಲಿಕೆ, ಸ್ವಾಭಾವಿಕ ಭಾಷೆಯ ಸಂಸ್ಕರಣೆ ಮತ್ತು ಕಂಪ್ಯೂಟರ್ ದೃಷ್ಟಿ ಕೃತಕ ಬುದ್ಧಿಮತ್ತೆಯ ವ್ಯಾಪ್ತಿಯಲ್ಲಿದೆ. ಆರೋಗ್ಯ, ಹಣಕಾಸು ಹಾಗೂ ಶಿಕ್ಷಣದಲ್ಲಿ ಎಐನ ಅನ್ವಯಗಳು ಪ್ರಚಲಿತವಾಗುತ್ತಿವೆ. ಎಐ ಕೇವಲ ತಾಂತ್ರಿಕ ಆವಿಷ್ಕಾರವಲ್ಲ, ಅದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಗುಹೋಗುಗಳನ್ನು ಪ್ರಭಾವಿಸುತ್ತವೆ. ಎಐ ಉತ್ತೇಜಿತ ಪರಿಕರಗಳು ರೋಗಗಳನ್ನು ಶೀಘ್ರವಾಗಿ ಪತ್ತೆ ಮಾಡುತ್ತವೆ. ರೋಗಿಗಳಿಗೆ ಅವರವರ ರೋಗ ನಿರೋಧಕ ಶಕ್ತಿಗೆ ತಕ್ಕಂತೆ ಚಿಕಿತ್ಸಾ ವಿಧಾನಗಳನ್ನು, ಔಷಧ ಉಪಚಾರವನ್ನು ಯೋಜಿಸುತ್ತವೆ. ಶಿಕ್ಷಣ ರಂಗದಲ್ಲಿ ಎಐ ತಂತ್ರಜ್ಞಾನಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಗತ್ಯಕ್ಕೆ ಅನುಗುಣವಾಗಿ ಕಲಿಕಾನುಭವ ನೀಡುತ್ತದೆ. ಶಿಕ್ಷಕರ ದಕ್ಷತೆಯನ್ನು ಸುಧಾರಿಸಿಕೊಳ್ಳುವ ಸಲಹೆ ಸೂಚನೆಗಳನ್ನು ಎಐ ಒದಗಿಸಬಲ್ಲದು. ಇನ್ನು ಉತ್ಪಾದನಾ ಕ್ಷೇತ್ರದಲ್ಲಿ ಆಟೋಮೇಷನ್ ಅಂದರೆ ಸ್ವಯಂಚಾಲನ ತಂತ್ರ, ಕೈಗಾರಿಕೆಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅಧಿಕ ಉತ್ಪಾದನೆ ಎಐ ದೆಸೆಯಿಂದ ಸಾಧ್ಯವಾಗಿದೆ. ಗ್ರಾಹಕರ ತೃಪ್ತಿಯೂ ಹೆಚ್ಚಿದೆ. ಸಾಮಾಜಿಕ ಸಂಪರ್ಕವನ್ನು ಕೃತಕ ಬುದ್ಧಿಮತ್ತೆ ವೃದ್ಧಿಸಿದೆ. ಸರಾಗವಾಗಿ ಭಾಷಾಂತರವಾಗುವ ಕಾರಣ ಸಾಮುದಾಯಿಕ ಒಡನಾಟ ಇಂದು ಜಟಿಲವಾಗುತ್ತಿಲ್ಲ. ಯಾವುದೇ ವಲಯಗಳಲ್ಲಿ ಸುಗಮ ಆಡಳಿತಕ್ಕೆ ಎಐ ಹಿಂದೆಂದಿಗಿಂತಲೂ ವೇಗವನ್ನು ಹೆಚ್ಚಿಸಿದೆ. ಹೇಳಿ ಕೇಳಿ ಕೃತಕ ಬುದ್ಧಿಮತ್ತೆ ಮನುಷ್ಯನದೇ ನಿರ್ಮಾಣ. ಎಷ್ಟಾದರೂ ಕೃತಕವಾದ ಅದಕ್ಕೆ ಇತಿಮಿತಿಗಳಿವೆ. ಎಐನಿಂದ ಕಾರೊಂದು ಓಡುತ್ತಿದೆ ಎಂದ ಮಾತ್ರಕ್ಕೆ ಸೀಟ್ ಬೆಲ್ಟ್ ಬೇಡ ಎನ್ನಲಾಗುತ್ತದೆಯೇ? ನಮ್ಮ ಎಚ್ಚರಿಕೆ ನಮಗಿರಬೇಕು. ಎಐ ಮೇಲಿನ ಸಹಜ ಆರೋಪವೆಂದರೆ ಅದು ಉದ್ಯೋಗ ಕಲ್ಪಿಸುತ್ತದೆ ಎಂದು. ಇದಲ್ಲದೆ ನೌಕರರಲ್ಲಿ ಅಭದ್ರತೆ ಕಾಡುತ್ತದೆ, ನಾಳೆ ಹೇಗೋ ಏನೋ ಎನ್ನುವ ಭಾವವು ಅವರಲ್ಲಿ ಆತಂಕ, ಕೀಳರಿಮೆ ಮೂಡಿಸುತ್ತದೆ. ಕೃತಕ ಬುದ್ಧಿಮತ್ತೆ ಬಿಟ್ಟರೆ ನಾವಿಲ್ಲ, ಅದೇ ಸರ್ವಸ್ವ ಎನ್ನುವ ಭ್ರಮೆಯಿಂದ ನಾವು ಹೊರಬರಬೇಕಿದೆ. ಎಐನ ಅತಿ ಅವಲಂಬನೆಯಿಂದ ನಾವು ನಮ್ಮ ವಿಮರ್ಶಾತ್ಮಕ ಆಲೋಚನೆಯನ್ನು ಕಳೆದುಕೊಳ್ಳುತ್ತೇವೆ. ಎಐನ ಶಿಫಾರಸುಗಳನ್ನು ಪ್ರಶ್ನಿಸದೇ ಒಪ್ಪುವ ಮನೋಭಾವ ಸರಿಯಲ್ಲ. ಮಾನವ ನಿರ್ಣಯಗಳ ಮೌಲ್ಯ ಕುಸಿಯುವ ಪ್ರಸಂಗ ಬರಬಾರದು. ಸ್ಕ್ರೀನ್ ಅಂದರೆ ಪರದೆಯ ಮೇಲೆಯೇ ನಮ್ಮ ಸಮಯ ಹೆಚ್ಚು ವ್ಯಯವಾಗುವುದರಿಂದ ಸಾಮಾಜಿಕ ಒಂಟಿತನ, ಮಾನಸಿಕ ಅನಾರೋಗ್ಯ ಕಾಡುತ್ತದೆ. ಎಐಗೆ ಮಾನವ ಸಹಾನುಭೂತಿ ಇಲ್ಲ. ತನಗೆ ಒದಗಿಸಿದ ಅಂಕಿಅಂಶಗಳ ಆಧಾರದಿಂದಲೇ ಅವು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಅದು ತಪ್ಪು ಮಾಹಿತಿ, ತಪ್ಪು ಚಿತ್ರ, ತಪ್ಪು ಸುದ್ದಿಗಳನ್ನು ನೀಡಬಹುದು. 2020 ನಾವು ಈ ಬಾಧೆಗೊಳಗಾಗಿದ್ದೇವೆ. ಎಲ್ಲರಿಗೂ ಖಾಸಗಿತನ ಎನ್ನುವುದಿದೆ. ಪಾರದರ್ಶಕ ಗೋಡೆಗಳಿರುವ ಮನೆಗಳಲ್ಲಿ ಯಾರು ತಾನೇ ವಾಸಿಸ ಬಯಸುತ್ತಾರೆ? ಪ್ರೊಫೈಲಿಂಗ್ ಅಥವಾ ವ್ಯಕ್ತಿ ಚಿತ್ರ ವಿವರಣವನ್ನು ಎಐ ಸಿದ್ಧಪಡಿಸುತ್ತದೆ. ಇದು ಆತಂಕಕಾರಿ. ಈ ನ್ಯೂನತೆಯನ್ನು ವಾಸ್ತವತೆಯ ಕುಸಿತ ಎನ್ನುತ್ತಾರೆ. ನಕಲಿ ಫೋಟೋ, ಪತ್ರ, ದಾಖಲೆ ಸೃಷ್ಟಿಸಿ ಹೆದರಿಸಿ ಬೆದರಿಸಿ ವಂಚಿಸುವ ಪ್ರವೃತ್ತಿ ನಾಗರಿಕತೆಗೆ ಸವಾಲಾಗಿದೆ. ಮಾಡೆಲ್ ಎಂದರೆ ಕಂಪ್ಯೂಟರ್ ಮೂಲಕ ಸಿದ್ಧಪಡಿಸುವ ಕೃತಕ ಮೆದುಳು. ವಿವಿಧ ಉದ್ದೇಶಗಳಿಗಾಗಿ ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗುತ್ತದೆ. ಒಂದು ಎಐ ಮಾಡೆಲ್ ಅಣಿಯಾಗಲು ಅಪಾರ ವಿದ್ಯುತ್ತು, ದುಬಾರಿ ಸಂಸ್ಕರಕ ಸಾಧನಗಳು ಮತ್ತು ಮಾನವನ ಬುದ್ಧಿಶಕ್ತಿ ವ್ಯಯವಾಗುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ಇದರಿಂದ ಪರಿಸರಕ್ಕೂ ಗಂಭೀರ ಹಾನಿಯಾಗುತ್ತದೆ. ಒಂದೇ ಒಂದು ಮಾಡೆಲ್ ಸಿದ್ಧಗೊಳಿಸುವಾಗ 300,000 kg ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಜಮೆ ಆಗುತ್ತದೆ. ಉಪಾಯ ಅಪಾಯವನ್ನೂ ತರಬಹುದು ಎನ್ನುವುದು ಚೆನ್ನುಡಿ. ಎಐ ಒಡ್ಡುವ ಓರೆಕೋರೆಗಳ ಬಗ್ಗೆಯೂ ಸಾರ್ವಜನಿಕ ಜಾಗೃತಿ ವರ್ಧಿಸಬೇಕಿದೆ.
1: ಇದುವರೆಗೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆ ಅದೋ ಅಲ್ಲಿ ಪರಶಿವನು ನರ್ತಿಸುವನು ಮೋದದಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ ಹರಿಯುವ ಹೊಳೆಗೂ ಸುರಿಯುವ ಮಳೆಗೂ ಏನೇನು ಇದೆಯೋ ಸಂಬಂಧ

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಸರಿಯಾಗಿ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಅಡಿಕೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಜನಪ್ರಿಯವಾಗಿ ಆಗ್ತಾ ಇರುವಂತಹ ಒಂದು ಬೆಳೆಯಾಗಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಮುಂದಿನ ದಿವಸದಲ್ಲಿ ಅಡಿಕೆಗೆ ಬೇಡಿಕೆ ಹೇಗಿರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇವತ್ತು ಅಡಿಕೆಯ ನಾಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಗಿದೆ.

0: ಇದಕ್ಕೆ ಪೂರಕವಾಗಿ ಅಡಿಕೆ ಸಸಿಗಳನ್ನು ಉತ್ಪಾದನೆ ಮಾಡತಕ್ಕಂತಹ ನರ್ಸರಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ನಮ್ಮ ಭಾಗಕ್ಕೆ ಅಗತ್ಯ ಇರುವಂತಹ ಸಾಕಷ್ಟು ಅಡಿಕೆ ಸಸಿಗಳನ್ನು ಉತ್ಪಾದನೆಯನ್ನು ಮಾಡಿ ನೀಡಲಾಗ್ತಾ ಇದೆ. ಅಡಿಕೆ ಒಂದು ವಾಣಿಜ್ಯ ಬೆಳೆ. ಈ ಬೆಳೆಯನ್ನು ಭಾರತದಲ್ಲಿ ಕರ್ನಾಟಕ, ಅಸ್ಸಾಂ, ಕೇರಳ, ಪಶ್ಚಿಮ ಬಂಗಾಳ, ಮೇಘಾಲಯ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈ ಬೆಳೆಯಲ್ಲಿ ಅನೇಕ ತಳಿಗಳು ಕೂಡ ಇದ್ದಾವೆ. ಅದರಲ್ಲಿಯೂ ಈ ತೀರ್ಥಹಳ್ಳಿ ಲೋಕಲ್ ತಳಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಮಲೆನಾಡು ಭಾಗಕ್ಕೆ ಹೆಚ್ಚು ಸೂಕ್ತ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಈ ತಳಿಯ ಅಡಿಕೆಗೆ ಹೆಚ್ಚಿನ ಬೇಡಿಕೆ ಇದ್ದು ಚಾಲಿ ಹಾಗೂ ಸಂಸ್ಕರಣೆಗೆ ಇದು ಹೆಚ್ಚು ಸೂಕ್ತ. ಇದರ ಕಾಯಿಗಳ ಗಾತ್ರವು ಸಣ್ಣದಾಗಿ ಮತ್ತು ಮೊಟ್ಟೆಯ ಆಕಾರದಲ್ಲಿರುತ್ತೆ ಹಾಗೂ ಅಡಿಕೆ ಮರ ಬಹಳ ಉದ್ದವಾಗಿ ಬೆಳೆಯುತ್ತೆ. ಅಡಿಕೆಗೆ 14 ಡಿಗ್ರಿ ಉಷ್ಣಾಂಶದಿಂದ 36 ಡಿಗ್ರಿ ಉಷ್ಣಾಂಶ ಇರತಕ್ಕಂತಹ ಸ್ಥಳ ಅಥವಾ ಹವಾಗುಣ ಅತ್ಯಂತ ಸೂಕ್ತ. 750 ರಿಂದ 4500 ಮಿಲಿಮೀಟರ್ ಮಳೆ ಬೀಳ್ತಕ್ಕಂತಹ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೆಯಬಹುದು. ಅಡಿಕೆ ಬೆಳೆ ಫಲವತ್ತಾದ ಜೇಡಿ ಮಣ್ಣು, ಮೆಕ್ಕಲ ಮಣ್ಣಿನಲ್ಲಿ ಬೆಳೆಯಬಹುದು. ಆದರೆ ಕೆಂಪು ಮಿಶ್ರಿತ ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಸೂಕ್ತವಾಗಿದೆ. ಗಿಡಗಳನ್ನ ನೆಡುವ ಮೊದಲು 60 ಸೆಂಟಿಮೀಟರ್ ಆಳ, 60 ಸೆಂಟಿಮೀಟರ್ ಉದ್ದ, 60 ಸೆಂಟಿಮೀಟರ್ ಅಗಲಕ್ಕೆ ನಾವು ಗುಣಿಗಳನ್ನು ತೆಗೆದು ಆ ಗುಣಿಗಳಿಗೆ ತಳದಿಂದ 15 ಸೆಂಟಿಮೀಟರ್ ವರೆಗೆ ಫಲವತ್ತಾದ ಮೇಲ್ಮಣ್ಣನ್ನ ತುಂಬಬೇಕು. ನಂತರ ಗಿಡಗಳು ಗುಣಿಗಳ ಮಧ್ಯಕ್ಕೆ ಬರುವ ಹಾಗೆ ನೆಟ್ಟು ಕಾಂಡದ ಕುತ್ತಿಗೆಯವರೆಗೂ ಮಣ್ಣಿನಿಂದ ಸುತ್ತಲೂ ಮುಚ್ಚಬೇಕು. ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 8 ಅಡಿ ಅಂತರ ಇರಬೇಕು. 10 ರಿಂದ 12 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಪ್ರತಿ ಗಿಡಕ್ಕೆ ವರ್ಷಕ್ಕೆ ಒಂದು ಬಾರಿಯಾದರೂ ಕೂಡ ನೀಡಬೇಕು. ಹಾಗೆಯೇ ಸಾರಜನಕ, ರಂಜಕ, ಪೊಟ್ಯಾಷನ್ನ 100 ಗ್ರಾಂ, 40 ಗ್ರಾಂ ಹಾಗೂ 140 ಗ್ರಾಂನಷ್ಟು ಒಂದು ವರ್ಷದಲ್ಲಿ ಒಂದು ಗಿಡಕ್ಕೆ ನೀಡಬೇಕು. ಅಲ್ಲದೆ ಲಘು ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಜಿಂಕ್, ಬೋರಾನ್, ಸತುಗಳನ್ನ ಆಗಿಂದಾಗ್ಗೆ ಮಣ್ಣಿಗೆ ಸೇರಿಸಬೇಕು. ಮಣ್ಣು ಹಾಗೂ ವಾತಾವರಣದ ಆಧಾರದ ಮೇಲೆ ಅಡಿಕೆ ಗಿಡಗಳಿಗೆ 3 ರಿಂದ 7 ದಿವಸಗಳ ಅಂತರದಲ್ಲಿ ಹಾಗೂ ಬೇಸಿಗೆ ಕಾಲದಲ್ಲಿ 3 ದಿನಗಳ ಅಂತರದಲ್ಲಿ ನೀರಿನ ನಿರ್ವಹಣೆಯನ್ನ ಮಾಡಬೇಕು. 1 ವರ್ಷಕ್ಕೆ ಪ್ರತಿ ಮರದಿಂದ 12 ರಿಂದ 15 ಕೆಜಿ ಅಡಿಕೆ ಬರುತ್ತೆ. ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ತೋಟದಲ್ಲಿ ಪ್ರತಿ ಎಕರೆಗೆ 20 ರಿಂದ 25 ಕ್ವಿಂಟಾಲ್ ಅಡಿಕೆ ಇಳುವರಿಯನ್ನ ಪಡೆಯಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಆಕಾಶವಾಣಿ ಹಾಸನ. ಈಗ ಕೇಳಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಒಂದು ಭಾವಗೀತೆ. ದೂರದ ಕೆರೆ ತುಂಬಿದ ಕೆರೆ ಕರೆಗೊಡುತ್ತಿದೆ ಕೇಳು. ರಚನೆ ವರದರಾಜ್ ರಾವ್ ಅವರದು.

ಆತ್ಮೀಯ ಕೇಳಿದರೆ, ಇಂದು ಬೆಳಿಗ್ಗೆ 8:30 ನಮ್ಮ ನಿಲಯದಿಂದ ಜನಪದ ಜಗತ್ತು ಹಾಸನ ತಾಲೂಕು ಮಲ್ಲಿಗೆವಾಳು ಗ್ರಾಮದ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಪಾನೆ ಪದವನ್ನ ಕೇಳಬಹುದು. ಗಂಟೆಗೆ ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 10:00 ಬಾಲನಂದನ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಆಕಾಶವಾಣಿ ಹಾಸನ. ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಹಾಸನ. ಈಗ ವೇಳೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: रसती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ದತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28% ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತಹ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಗಣಕೀಕರಣ ಮಾಡುವಂತಹ ಕೆಲಸವೂ ಸಹ ಈಗಾಗಲೇ 4,73,466 ಅರ್ಜಿಗೆ ನಾವು ಮಾಡಿದ್ದೇವೆ. ಪ್ರತಿಶತ 35.46% ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಶೇಕಡ 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95%ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85%ರಷ್ಟು ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಎಚ್ಪಿವಿ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95%ರಷ್ಟು ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಎಚ್ಪಿವಿ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಸಿಎಚ್ಒ, ಎಚ್ಐಒ ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಳ್ಳುವಂತ ಕೇಳಿಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾ FK ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
6: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಓಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟುವುದು. ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು. ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 crore ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ್ದು 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6.91 crore ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗ ಅಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲೇಬೇಕು.
0: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾ ಗೋರೂರು ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾ ಉಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ನಡೆಯಲಿದೆ. 14 ಹಾಗೂ 14 ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೀಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಈಗ ಸಮಯ ಸರಿಯಾಗಿ 7:15:50. ಆಕಾಶವಾಣಿ ಹಾಸನ.
8: ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಡಿ ಫಾರ್ಮಸಿ ಕೋರ್ಸ್ ಕುರಿತು ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಫಿಜಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ರಾಜೀವ್ ಫಾರ್ಮಸಿ ಕಾಲೇಜು ಹಾಸನ.
9: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಈ ಡಿ ಫಾರ್ಮಸಿ ಕೋರ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಪಿಯುಸಿಯನ್ನು ಓದಿದ ನಂತರ ಅನೇಕ ವಿದ್ಯಾರ್ಥಿಗಳು ಉದ್ಯೋಗವನ್ನು ಆದಷ್ಟು ಬೇಗ ದೊರಕಿಸಿಕೊಳ್ಳುವಂತಹ ಒಂದು ಕೋರ್ಸ್ಗಳನ್ನು ಹುಡುಕ್ತಾ ಇರ್ತಾರೆ. ಆ ತರಹದ ಕೋರ್ಸ್ಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಈ ಡಿ ಫಾರ್ಮಸಿ ಅನ್ನುವಂಥದ್ದು. ಡಿ ಫಾರ್ಮಸಿ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂತಹ ಔಷಧಿಗಳ ಕ್ಷೇತ್ರ ಏನಿದೆಯೋ ಈ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಅಂಶಗಳು ಬೇಕೋ ಅದನ್ನು ಕಲಿಸಿಕೊಡಲಾಗುತ್ತೆ. ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂತಹ ಒಂದು ಕ್ಷೇತ್ರ ಅಂತ ಹೇಳಬಹುದು. ಈ ಕೋರ್ಸ್ಗಳನ್ನು ಮಾಡಿದಂತಹ ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆದಷ್ಟು ಬೇಗ ಒಂದು ಒಳ್ಳೆಯ ವೇತನದೊಂದಿಗೆ ಉದ್ಯೋಗವೂ ಕೂಡ ದೊರಕ್ತಾ ಇರತಕ್ಕಂಥದ್ದನ್ನು ನೋಡಬಹುದು. ಈ ನಿಟ್ಟಿನಲ್ಲಿ ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನಲ್ಲಿ ದೊರಕ್ತಾ ಇರತಕ್ಕಂತಹ ಈ ಡಿ ಫಾರ್ಮಸಿ ಕೋರ್ಸ್ಗೆ ಪ್ರವೇಶಾತಿಯನ್ನು ಪಡೆಯುವಂಥದ್ದು ಹೇಗೆ, ಯಾರೆಲ್ಲ ಪಡೆದುಕೊಳ್ಬಹುದು, ಇಲ್ಲಿ ಏನನ್ನು ಕಲಿಸಿಕೊಡಲಾಗುತ್ತೆ ಮತ್ತು ಉದ್ಯೋಗದ ಅವಕಾಶಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಚ್ ಫಿಜಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
10: ಧನ್ಯವಾದಗಳು ಸರ್. ಎಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು.
9: ಈ ಒಂದು ತಮ್ಮ ಫಾರ್ಮಸಿ ಕಾಲೇಜ್ ಏನಿದೆಯೋ ಇದು ರಾಜೀವ್ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಒಂದು ಕಾಲೇಜು. ರಾಜೀವ್ ಎಜುಕೇಷನ್ ಟ್ರಸ್ಟ್ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
10: ಖಂಡಿತ ಸರ್. ಇಲ್ಲಿ ನಾವು ಇಂದು ಶಿಕ್ಷಣ ಪಡೆಯುತ್ತಿರುವ ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯನ್ನು ನಿರ್ವಹಿಸುತ್ತಿರುವ ರಾಜೀವ್ ಎಜುಕೇಷನ್ ಟ್ರಸ್ಟ್ 1998 ಡಿಸೆಂಬರ್ ತಿಂಗಳಲ್ಲಿ ಗುಣಮಟ್ಟದ ವೃತ್ತಿಯನ್ನು ಶಿಕ್ಷಣವನ್ನು ಯುವಜನತೆಗೆ ನೀಡುವ ಉದ್ದೇಶದಿಂದ ಸ್ಥಾಪನೆಯಾಯಿತು. ಶಿಕ್ಷಣವು ಪ್ರತಿಯೊಬ್ಬರ ಭವಿಷ್ಯವನ್ನು ರೂಪಿಸುವ ಶಕ್ತಿ ಎಂಬ ದೃಢ ನಂಬಿಕೆಯಿಂದ ಈ ಟ್ರಸ್ಟ್ ತನ್ನ ಸೇವೆ ಪಯಣವನ್ನು ಆರಂಭಿಸಿತು. ಮಾನ್ಯ ಡಾಕ್ಟರ್ ವಿ ರಾಜೀವ್ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಟ್ರಸ್ಟ್ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆ ಪಡೆದಿದೆ.
9: ತಾವು ಈ ಒಂದು ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ರಾಜೀವ್ ಫಾರ್ಮಸಿ ಕಾಲೇಜ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಕಾಲೇಜ್ನಲ್ಲಿ ಡಿ ಫಾರ್ಮಾ ಕೋರ್ಸ್ ಅನ್ನು ಕಲಿಸಿಕೊಡಲಾಗುತ್ತೆ. ಏನು ಡಿ ಫಾರ್ಮಾ ಅಂತ ಹೇಳಿದ್ರೆ?
10: ಡಿ ಫಾರ್ಮಸಿ ಕೋರ್ಸ್ ಅಂದರೆ ಅದನ್ನ ನಾವು ಡಿಪ್ಲೊಮಾ ಆಫ್ ಫಾರ್ಮಸಿ ಎಂದು ಕರಿತೀವಿ ಸರ್. ಇದರಲ್ಲಿ 2 ವರ್ಷ ವೃತ್ತಿಪರ ಕೋರ್ಸ್ ಆಗಿದ್ದು ನಂತರ ಆಸ್ಪತ್ರೆ ಅಥವಾ ಔಷಧಿ ಅಂಗಡಿಗಳಲ್ಲಿ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ಈ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಕೇವಲ ಔಷಧಗಳ ಹೆಸರುಗಳನ್ನು, ಔಷಧಿಗಳ ತಯಾರಿಕೆ ಹಾಗೂ ಗುಣಮಟ್ಟ ಸಂಗ್ರಹಣೆಯನ್ನು ಕೂಡ ಕಲಿತಾರೆ. ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಔಷಧಿ ನೀಡುವುದು, ಅಡ್ಡ ಪರಿಣಾಮಗಳು ಹಾಗೂ ಔಷಧಿಗಳ ವೈಜ್ಞಾನಿಕ ಮಾಹಿತಿಯನ್ನು ಸಂಪೂರ್ಣವಾಗಿ ಕಲಿಯುತ್ತಾರೆ.
9: ಇದನ್ನ ನಾವು ಡಿ ಫಾರ್ಮಾ ಅಂತ ಹೇಳಿ ಕರಿತೇವೆ. ಈ ಡಿ ಫಾರ್ಮಾ ಕೋರ್ಸ್ಗೆ ಪ್ರವೇಶಾತಿಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಪಡೆದುಕೊಳ್ಳುವಂತದ್ದು ಹೇಗೆ ಮತ್ತೆ ಯಾರೆಲ್ಲ ಡಿ ಫಾರ್ಮಕ್ಕೆ ಸೇರಿಕೊಳ್ಳಬಹುದು?
10: ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಸಿಇಟಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ವಿದ್ಯಾರ್ಥಿಗಳು ಬರೆಯುವುದು, ಅದರಲ್ಲಿ ಬಂದ ಅಂಕಗಳ ಮೇಲೆ ವಿದ್ಯಾರ್ಥಿಗಳು ಡಿ ಫಾರ್ಮಸಿ ಕೋರ್ಸ್ಗೆ ಜಾಯಿನ್ ಆಗಬಹುದು.
9: ಡಿ ಫಾರ್ಮಸಿ ಇದು ಎಷ್ಟು ವರ್ಷಗಳ ಒಂದು ಕೋರ್ಸ್ ಆಗಿರುತ್ತೆ?
10: 2 ವರ್ಷಗಳ ಕೋರ್ಸ್ ಆಗಿರುತ್ತೆ.
9: 2 ವರ್ಷಗಳ ಕೋರ್ಸ್ ಆಗಿರುತ್ತೆ. 2 ವರ್ಷಗಳ ಅವಧಿಯಲ್ಲಿ ಇಲ್ಲಿ ತಾವು ಏನೇನು ಕಲಿಸ್ಕೊಡ್ತೀರಿ?
10: ಎರಡು ವರ್ಷಗಳ ಕೋರ್ಸ್ ಅಲ್ಲಿ ಸುಮಾರು ವಿಷಯಗಳನ್ನು ನಾವು ಕಲಿಸಿಕೊಡ್ತೇವೆ. ನಾವು ಫಸ್ಟ್ ಇಯರ್ ಅಲ್ಲಿ ಏನ್ ಕಲಿಸ್ಕೊಡ್ತೀವಿ ಅಂದ್ರೆ ಮಾನವ ದೇಹಶಾಸ್ತ್ರ ಮತ್ತು ಶರೀರ ಕ್ರಿಯಾಶಾಸ್ತ್ರ. ಅದರಲ್ಲಿ ಮಾನವ ದೇಹದ ರಚನೆ ಆಗಿರಲಿ, ದೇಹದ ವಿವಿಧ ಅಂಗಗಳ ಕಾರ್ಯ, ಹೃದಯ, ಶ್ವಾಸಕೋಶ, ಮೂತ್ರಪಿಂಡ, ಮೆದುಳು, ನರಮಂಡಲ, ಜೀರ್ಣಾಂಗ ವ್ಯವಸ್ಥೆ, ಇದರ ಉಪಯೋಗ ಏನೆಂದರೆ ಔಷಧಿಗಳು ದೇಹದ ಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಮತ್ತೆ ಔಷಧ ಶಾಸ್ತ್ರ, ಅದನ್ನು ನಾವು ಆಂಗ್ಲದಲ್ಲಿ ಫಾರ್ಮಸ್ಯೂಟಿಕ್ಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ವಿವಿಧ ಔಷಧ ರೂಪಗಳು, ಟ್ಯಾಬ್ಲೆಟ್ಸ್ ಆಗಿ

0: ಇರಲಿ, ಕ್ಯಾಪ್ಸುಲ್ಸು, ಸಿರಪ್ಸ್, ಆಯಿಂಟ್ಮೆಂಟ್ಸ್, ಇದನ್ನ ಕಲಿಯೋದು, ಹಾಗೆ ಅದನ್ನ ಮಾಡುವುದು ಪ್ರಯೋಗಾಲಯಗಳಲ್ಲಿ. ಔಷಧ ತಯಾರಿಕೆ ವಿಧಾನಗಳು, ಔಷಧಗಳ ಪ್ಯಾಕಿಂಗ್ ಮತ್ತು ಸಂಗ್ರಹಣೆ, ಡೋಸ್ ಲೆಕ್ಕಾಚಾರ. ಇವಾಗ ಎಲ್ಲಾ ಡೋಸ್ನು ಎಲ್ಲಾರ್ಗೂ ಕೊಡಕ್ಕಾಗಲ್ಲ ಸರ್. ನಾವು ಮಕ್ಕಳಿಗೆ ಬೇರೆ ಡೋಸ್ ಕೊಡ್ಬೇಕಾಗತ್ತೆ, ಹಿರಿಯರಿಗೆ ಬೇರೆ ಡೋಸ್ ಕೊಡ್ಬೇಕಾಗತ್ತೆ, ಅದನ್ನು ಕೂಡ ನಾವು ಇಲ್ಲಿ ಕಲಿಸ್ಕೊಡ್ತೀವಿ. ಇದರ ಉಪಯೋಗ ಏನೆಂದರೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಔಷಧ ತಯಾರಿಕೆ ಹಾಗೂ ವಿತರಣೆ. ಮತ್ತೆ ಇದರಲ್ಲಿ ನಾವು ಲಾ ಅಂಡ್ ಎಥಿಕ್ಸ್ ಅಂತಾನು ಓದ್ತೀವಿ. ಇವಾಗ ನಾವು ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ಔಷಧಿಗಳನ್ನು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೂ ಕೂಡ ನಾವು ಎಥಿಕಲ್ ಕಮಿಟಿಯಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಯಾವುದೇ ಮನುಷ್ಯರಿಗೆ ನಾವು ಹಾರ್ಮ್ ಮಾಡ್ತಿಲ್ಲ, ಎಲ್ಲಾ ಡೋಸು ಕೂಡ ಇಲ್ಲ ಎಲ್ಲಾ ಔಷಧ ಕೂಡ ಒಂದು ವ್ಯಕ್ತಿಗೆ ನಾವು ಸರಿಯಾಗಿ ತಲುಪಿಸ್ತಿದೀವಿ ಅಂತ ಅದನ್ನು ಕೂಡ ನಾವು ಇಲ್ಲಿ ಕಲಿತೀವಿ ಸರ್.
1: ಹೀಗೆ ಈ ತರದ ವಿಚಾರಗಳನ್ನ ತಾವು ಮೊದಲನೇ ವರ್ಷದಲ್ಲಿ ಕಲಿಸ್ಕೊಡ್ತೀವಿ.
0: ಮೊದಲನೇ ವರ್ಷದಲ್ಲಿ ಕಲಿಸ್ಕೊಡ್ತೀವಿ ನಾವು.
1: ಎರಡನೇ ವರ್ಷದಲ್ಲಿ ಏನೆಲ್ಲ ಕಲಿಕೆ ಇರುತ್ತೆ?
0: ಎರಡನೇ ವರ್ಷದಲ್ಲಿ ನಾವು ಸಮುದಾಯ ಮತ್ತು ಫಾರ್ಮಸಿ ಆರೋಗ್ಯ ಕ್ಷೇತ್ರದ ಬಗ್ಗೆ ಕಲಿತೀವಿ. ಇಲ್ಲಿ ಸಾರ್ವಜನಿಕ ಆರೋಗ್ಯ, ಲಸಿಕೆಗಳ ಮಹತ್ವ, ಪ್ರಥಮ ಚಿಕಿತ್ಸೆ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ರೋಗನ ಹೆಂಗೆ ತಡೆಗಟ್ಟುವುದು ಎಂಬುದರ ಬಗ್ಗೆ ಕಲಿತೀವಿ. ಮತ್ತೆ ಇದರಲ್ಲಿ ನಾವು ಏನ್ ಕಲಿತೀವಿ ಇನ್ನೊಂದು ಅಂದ್ರೆ ಔಷಧಿ ಸಸ್ಯಶಾಸ್ತ್ರವನ್ನು ಕರಿತೀವಿ. ಇಲ್ಲಿ ಔಷಧಿಯ ಸಸ್ಯಗಳು ಯಾವುದು, ಇವಾಗ ಉದಾಹರಣೆಗೆ ಹರಿಶಿಣ, ತುಳಸಿ, ಬೇವು, ಅಶ್ವಗಂಧ, ಇದರಿಂದ ತುಂಬಾ ಉಪಯೋಗ ಇದೆ. ಸೊ ಅದರಿಂದ ನಾವು ನೈಸರ್ಗಿಕವಾಗಿ ಹೇಗೆ ಔಷಧಿಯನ್ನು ಕಂಡುಹಿಡಿಯೋದು ಅಂತಾನು ನಾವು ಇಲ್ಲಿ ಕಲಿತೀವಿ ಸರ್. ಮತ್ತೆ ಜೀವರಸಾಯನ ಶಾಸ್ತ್ರ, ಇವಾಗ ನಾವು ಆಹಾರವನ್ನು ತಿಂತೀವಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ಕೂಡ ಇರುತ್ತೆ. ಅದು ಚಯಾಪಚಯ ಹೆಂಗಾಗತ್ತೆ, ರಕ್ತ ಪರಿಶೀಲನೆಗಳು, ಮತ್ತೆ ಮೂತ್ರ ಪರೀಕ್ಷೆಗಳು, ಮಧುಮೇಹ. ಈಗಿನ ಕಾಲದಲ್ಲಿ ಮಧುಮೇಹ ತುಂಬಾ ಕಾಮನ್ ಆಗೋಗಿದೆ ಎಲ್ಲರ ಮನೆಗಳಲ್ಲಿ. ಅದನ್ನ ಹೆಂಗೆ ಕಂಡುಹಿಡಿಯೋದು, ಹೆಂಗೆ ಅದನ್ನ ಟ್ರೀಟ್ ಮಾಡೋದು ಎಲ್ಲ ಕೂಡ ನಾವು ಸೆಕೆಂಡ್ ಇಯರ್ ಅಲ್ಲಿ ಕಲಿಸ್ಕೊಡ್ತೀವಿ ಸರ್.
1: ಹೀಗೆ ಪ್ರತಿಯೊಂದು ಕೂಡ ಒಂದು ಔಷಧಿಯನ್ನ ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಅದನ್ನ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು, ಮತ್ತೆ ಅದನ್ನ ಉಪಯೋಗ ಮಾಡ್ತಕ್ಕಂಥದ್ದು, ಬಳಕೆ ಮಾಡ್ತಕ್ಕಂಥದ್ದು, ಎಲ್ಲದರ ಒಂದು ಅರಿವನ್ನ ಒಟ್ಟಾರೆ ಔಷಧಿಗೆ ಸಂಬಂಧಪಟ್ಟ ಹಾಗೆ ತಾವು ಆ ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತೀರಾ. ಒಂದಷ್ಟು ಕಲಿಕೆಯು ಕೂಡ ಇರುತ್ತೆ ಅಂತೇಳಿ ಹೇಳಿದ್ರಿ. ಖಾಸಗಿಯಾಗಿ ಅಥವಾ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಈ ಔಷಧಿಯ ಮಳಿಗೆಗಳಲ್ಲೂ ಕೂಡ ತರಬೇತಿಯನ್ನ ಕೊಡಲಾಗುತ್ತೆ ಅಂತ ಹೇಳಿ, ಅಲ್ಲಿ ಏನ್ ಕಲ್ತ್ಕೊಡ್ತೀರಿ?
0: ಇವಾಗ ನಮ್ಮಲ್ಲಿ ತುಂಬಾ ಪ್ರಯೋಗಾಲಯಗಳು ಇರುತ್ತೆ ಎಲ್ಲ. ನಾನು ಇವಾಗ ಸಬ್ಜೆಕ್ಟ್ಸ್ ಏನ್ ಹೇಳಿದೆ, ಎಲ್ಲದಕ್ಕೂ ಒಂದೊಂದು ಲ್ಯಾಬೊರೇಟರೀಸ್ ಅಂತ ಇದೆ ಸರ್. ಅದರಲ್ಲಿ ನಾವು ಇವಾಗ ಮೂತ್ರ ಅಂತಂದ್ರೆ ನಾವು ಯೂರಿನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಏನೇನಿದೆ ಹೆಂಗೆಂಗೆ ಅಂತ ಅಲ್ಲಿ ಕಲಿತೀವಿ. ಇಲ್ಲ ಇವಾಗ ಹೇಳಿದೆ ಮಾನವ ಶಾಸ್ತ್ರ ಅಂತ, ಅಲ್ಲಿ ಬಂದ್ರೆ ನಾವು ಅದೇ ಬೇರೆ ಲ್ಯಾಬ್ ಇರುತ್ತೆ. ಅಲ್ಲಿ ಹೋದ್ರೆ ಮಾನವ ದೇಹದ ಮೂಳೆಗಳೇನು, ಮೂಳೆಗಳ ರಚನೆ ಹೇಗಾಗಿರುತ್ತೆ, ಮತ್ತೆ ಎಕ್ಸಾಂಪಲ್ ತಗೊಂಡ್ರೆ ಮೆದುಳು, ಮೆದುಳು ಏನ್ ಕಾರ್ಯ ಮಾಡುತ್ತೆ, ಅದ್ರ ಉಪಯೋಗ ಏನು, ಫಂಕ್ಷನ್ಸ್ ಏನು, ಎಲ್ಲ ಕೂಡ ನಾವು ಆ ಲ್ಯಾಬ್ ಅಲ್ಲಿ ಕಲಿತೀವಿ. ಆ ತರ ಒಂದೊಂದು ಸಬ್ಜೆಕ್ಟ್ಸ್ಗೆ ಒಂದೊಂದು ಲ್ಯಾಬ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ಸರ್.
1: ಹೀಗೆ ಒಂದು ಔಷಧಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಚಾರಗಳನ್ನು ಅವ್ರಿಗೆ ತಿಳಿಸ್ಕೊಡ್ತೀರಿ. ಈ ಮಕ್ಕಳಿಗೆ ಕಲಿಸುವ ನಿಟ್ಟಿನಲ್ಲಿ ತಮ್ಮ ಕಾಲೇಜಿನಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳಿದ್ದಾವೆ?
0: ನಮ್ಮ ಕಾಲೇಜಿನಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯಗಳಿದೆ, ಸಾವಿರಾರು ಪುಸ್ತಕಗಳಿರುವ ಸಮೃದ್ಧ ಗ್ರಂಥಾಲಯ ಇದೆ, ಸ್ಮಾರ್ಟ್ ತರಗತಿ ಕೊಠಡಿಗಳು, ಇಂಟರ್ನೆಟ್ ಸೌಲಭ್ಯ, ಸೆಮಿನಾರ್ ಹಾಗೂ ಕಾರ್ಯಕ್ರಮಗಳಿಗೆ ಸಭಾಂಗಣ, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಕೈಗಾರಿಕೆ ಭೇಟಿ ಹಾಗೂ ತರಬೇತಿ ಕೊಡುವುದು, ತಜ್ಞರಿಂದ ವಿಶೇಷ ಉಪನ್ಯಾಸಗಳನ್ನು ನಾವು ಕೊಡಿಸ್ತೀವಿ ಸರ್.
1: ಇಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀರಿ?
0: ಒಂದು ವರ್ಷದಲ್ಲಿ ನಾವು 60-100 ವಿದ್ಯಾರ್ಥಿಗಳಿಗೆ ನಾವು ಪ್ರವೇಶ ಮಾಡಿಕೊಡ್ತೀವಿ ಸರ್.
1: ಅವರೆಲ್ಲರೂ ಕೂಡ ಸಿಇಟಿ ಪರೀಕ್ಷೆಯನ್ನೇ ಬರೆದು ಬರಬೇಕಾಗುತ್ತೆ?
0: ಇಲ್ಲ ಸರ್, ಹಾಗೇನಿಲ್ಲ. ಲೈಕ್ ಸಿಇಟಿ ಆದ್ರೂ ಬರಬಹುದು, ಇಲ್ಲ ಅವರು ಮ್ಯಾನೇಜ್ಮೆಂಟ್ ಕಡೆಯಿಂದ ಬರಬಹುದು ಸರ್.
1: ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಏನೆಲ್ಲ ಉದ್ಯೋಗದ ಅವಕಾಶಗಳಿರುತ್ತೆ?
0: ಉದ್ಯೋಗ ಅವಕಾಶಗಳು ಅಂದ್ರೆ ಅವರು ಫಾರ್ಮಸಿನ ಇಟ್ಕೋಬಹುದು ಸರ್, ಅಂದ್ರೆ ಔಷಧಿ ಅಂಗಡಿನ ಇಟ್ಕೋಬಹುದು, ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡಬಹುದು, ಇಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಅವರು ಕೆಲಸ ಮಾಡಬಹುದು ಸರ್. ಇಲ್ಲ ಔಷಧ ಉತ್ಪಾದನಾ ಕಂಪನಿಗಳಿರ್ತವೆ, ಔಷಧಿ ಪರೀಕ್ಷಾ ಪ್ರಯೋಗಾಲಯಗಳು ಇರ್ತವೆ, ಔಷಧ ವಿತರಣೆ ಸಂಸ್ಥೆಗಳು, ಇಲ್ಲೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಬಹುದು. ಇಲ್ಲ ವೈದ್ಯಕೀಯ ಪ್ರತಿನಿಧಿಯಾಗಿ ಕೂಡ ಅವರು ಕೆಲಸ ಮಾಡಬಹುದು. ಔಷಧ ಮಾತ್ರ ಮತ್ತು ಅದನ್ನ ಹೇಗೆ ರೋಗಿಗಳಿಗೆ ಕೊಡುವುದು ಅಂದ್ರ ಬಗ್ಗೆ ನಾವು ಕೆಲಸ ಮಾಡಬಹುದು ಸರ್.
1: ಈಗ ಇಷ್ಟೆಲ್ಲ ಉದ್ಯೋಗದ ಅವಕಾಶಗಳು ಅವ್ರಿಗೆ ಇರುತ್ತೆ, ಹೆಚ್ಚು ಬೇಡಿಕೆ ಇದೆಯಾ ಈ ಒಂದು ಕೋರ್ಸ್ಗೆ? ಈಗ
0: ಹೌದು ಸರ್, ತುಂಬಾ ಬೇಡಿಕೆ ಇದೆ. ಇವಾಗ ನೀವು ಬೇರೆ ಕೋರ್ಸ್ ಬಗ್ಗೆ ತಗೊಂಡ್ರೆ, ನಾವು ಕೆಲಸ ಸಿಗ್ಲಿಲ್ಲ ಅಂತ ಅಂದ್ರೂ ಮನೇಲಿ ಕೂತ್ರು ಕೂಡ ಏನು ವೇಸ್ಟ್ ಆಗಲ್ಲ ಸರ್. ಇಲ್ಲಿ ಫಾರ್ಮಸಿ ಅಂತಂದ್ರೆ ನಿಮಗೆ ಯಾವುದೇ ಬಿ ಫಾರ್ಮಸಿ ಆಗ್ಲಿ, ಡಿ ಫಾರ್ಮಸಿ ಆಗ್ಲಿ,

0: ಅಂಗಡಿ ಆಗಲಿ, ಇದಾದ್ಮೇಲೆ ನಿಮಗೆ ಲೈಸೆನ್ಸ್ ಅಂತ ಸಿಗುತ್ತೆ ಸರ್. ಆ ಲೈಸೆನ್ಸ್ನ ನಾವು ಆಚೆ ಎಲ್ಲಾದ್ರೂ ಕೊಟ್ಟರು ಇಲ್ಲ ಬೇರೆ ಕಡೆ ಕೊಟ್ಟರು ಕೂಡ ನಮಗೆ ವರ್ಷಕ್ಕೆ ಇಷ್ಟು ಆದಾಯ ಅಂತ ಬರ್ತಿರುತ್ತೆ ಸರ್. ನಾವು ಸುಮ್ಮನೆ ಮನೇಲಿ ಕೂತಿದ್ರು ಕೂಡ
1: ಅವ್ರಿಗೆ ಆದಾಯ ಬರ್ತಾ ಹೋಗುತ್ತೆ. ಈ ಡಿ ಫಾರ್ಮಾ ಕಲ್ತಂತಹ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಏನಾದರೂ ಅವಕಾಶಗಳಿದ್ದಾವ?
0: ಖಂಡಿತ ಇದೆ ಸರ್. ಡಿ ಫಾರ್ಮಸಿ ಆದ್ಮೇಲೆ ವಿದ್ಯಾರ್ಥಿಗಳು ಬಿ ಫಾರ್ಮಸಿಯನ್ನು ಮಾಡಬಹುದು ಸರ್. ಡಿ ಫಾರ್ಮ್ ಆಗಿದ ತಕ್ಷಣ ಅವರು ಬಿ ಫಾರ್ಮ್ ಮಾಡಬಹುದು, ಇಲ್ಲ ಬಿ ಫಾರ್ಮ್ ಆಗಿದ ತಕ್ಷಣ ಮತ್ತೆ ಎಂ ಫಾರ್ಮಸಿ ಕೂಡ ಮಾಡಬಹುದು ಸರ್. ಮತ್ತೆ ಅವರು ಕ್ಲಿನಿಕಲ್ ರಿಸರ್ಚ್ ಆಗಿ ಕೆಲಸ ಮಾಡಬಹುದು, ಮತ್ತೆ ಫಾರ್ಮಕೋವಿಜಿಲೆನ್ಸ್ ಕ್ಷೇತ್ರದಲ್ಲೂ ಕೂಡ ಅವರು ಕೆಲಸ ಮಾಡಬಹುದು. ಆಸ್ಪತ್ರೆ ನಿರ್ವಹಣೆ ಅಂದ್ರೆ ಒಂದೊಂದು ಆಸ್ಪತ್ರೆಗೆ ಒಂದೊಂದು ಫಾರ್ಮಸಿಸ್ಟ್ ಆಗಿ ಕೆಲಸಕ್ಕೆ ತಗೋತಾರೆ ಸರ್. ಅದರಲ್ಲೂ ಕೂಡ ಅದು ತುಂಬಾ ಸ್ಕೋಪ್ ಇರುವಂತ ವೃತ್ತಿ, ಅಲ್ಲೂ ಕೂಡ ಕೆಲಸ ಮಾಡಬಹುದು. ಮತ್ತೆ ಔಷಧ ಗುಣಮಟ್ಟ ನಿಯಂತ್ರಣ ಕೇಂದ್ರದಲ್ಲೂ ಕೂಡ ಅವರು ಕೆಲಸವನ್ನು ಮಾಡಬಹುದು ಸರ್.
1: ಹೀಗೆ ಉನ್ನತ ಶಿಕ್ಷಣಕ್ಕೂ ಕೂಡ ಇಲ್ಲಿ ಅವಕಾಶಗಳು ಇರುತ್ತೆ, ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಈಗ ಹಾಸನದಲ್ಲಿರ್ತಕ್ಕಂತಹ ರಾಜೀವ್ ಫಾರ್ಮಸಿ ಕಾಲೇಜ್ನಲ್ಲಿ ಅವರು ಪ್ರವೇಶಾತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು?
0: ಸರ್, ಇವಾಗ ಅವರು ಪ್ರವೇಶ ಪಡಿಬೇಕು ಅಂತಂದ್ರೆ ಫಸ್ಟ್ ಅವರು ಖಂಡಿತ ಬಂದು ಕಾಲೇಜ್ನ ಭೇಟಿ ಮಾಡಬೇಕು. ಮತ್ತೆ ಅವರು ಸಿಇಟಿಲಿ ಡಿ ಫಾರ್ಮಸಿ ರ್ಯಾಂಕ್ ಮೂಲಕ ಅವರು ಹೇಗೆ ಸೆಲೆಕ್ಟ್ ಮಾಡಿರ್ತಾರೆ ಕಾಲೇಜ್, ಅದ್ರ ಮೇಲೆ ಬಂದು ಅವರು ಜಾಯಿನ್ ಆಗ್ಬೋದು. ಇಲ್ಲ, ನನ್ ಸಿಇಟಿ ಬರ್ದಿಲ್ಲ ಆದ್ರೂ ನಾನು ಜಾಯಿನ್ ಆಗ್ಬೇಕು ಅಂದ್ರೆ ಖಂಡಿತ ಅವ್ರು ಬಂದು ನಮ್ಮ ಕಾಲೇಜಲ್ಲಿ ಭೇಟಿ ಮಾಡಿದ್ರೆ ನಾವು ಸೀಟ್ ಅನ್ನು ಕೊಡಿಸ್ತೀವಿ.
1: ಸೀಟ್ ಕೊಡಿಸ್ತೀರಾ? ಇದು ಶಿಕ್ಷಣ ದುಬಾರಿ ಆಗಿರುತ್ತಾ ಹೇಗೆ?
0: ಇಲ್ಲ ಸರ್, ದುಬಾರಿ ಅಂತ ಏನಿಲ್ಲ. ಸೊ ಇವಾಗ ಖಂಡಿತ ನಮ್ಮ ಕಾಲೇಜಲ್ಲಿ ನಡೀತಿರೋದು ಮೊದಲನೇ ವರ್ಷ 50,000 ಅಂಡ್ ಎರಡನೇ ವರ್ಷ 60,000 ಸರ್.
1: ಎರಡನೇ ವರ್ಷಕ್ಕೆ 60,000 ಅಷ್ಟು ಫೀಸ್ ಆಗುತ್ತೆ. ಅತ್ಯಂತ ಕಡಿಮೆ ಫೀಸ್ ನಲ್ಲಿ ಅವರು ಒಂದು ಒಳ್ಳೆ ಶಿಕ್ಷಣವನ್ನ ಡಿಪ್ಲೊಮೋವನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ?
0: ಖಂಡಿತ ಸರ್. 9387800 97.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 9387800 97.
1: ಈ ಡಿ ಫಾರ್ಮಸಿ ಕೋರ್ಸ್ ಬಗ್ಗೆ ಅಂತಿಮವಾಗಿ ನಮ್ಮ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಡಿ ಫಾರ್ಮಸಿ ಕೋರ್ಸ್ ಒಂದು ತುಂಬಾ ಒಳ್ಳೆ ಕೋರ್ಸು, ಅದಕ್ಕೆ ಬಂದು ಜಾಯಿನ್ ಆಗಿ ಖಂಡಿತ ನಾವು ಸಹಾಯ ಮಾಡ್ತೀವಿ ರಾಜಿ ಕಾಲೇಜ್ ಆಫ್ ಫಾರ್ಮಸಿಯಿಂದ. ನಾನು ಪೇರೆಂಟ್ಸಿಗೆ ಹೇಳೋದೇನಂದ್ರೆ, ನಿಮ್ಮ ಮಕ್ಕಳಿಗೆ ಒಂದು ಸಿಇಟಿ ಆದ ನಂತರ ಸುಮ್ಮನೆ ಯಾವುದಕ್ಕೂ ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು, ಇದಕ್ಕೆ ಜಾಯಿನ್ ಆಗು ಇದಕ್ಕೆ ಜಾಯಿನ್ ಆಗು ಅಂತ. ತುಂಬ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅವರಿಗೆ MBBS ಸೀಟ್ ಸಿಗಲ್ಲ, ಆವಾಗ ಅವರೇನು ಮಾಡ್ಬೋದು, ಫಾರ್ಮಸಿ ಅನ್ನೋ ಕೋರ್ಸಿಗೆ ಬರ್ಬೋದು. ಇದರಲ್ಲೂ ಕೂಡ ನೀವು MBBS ಅಲ್ಲಿ ಏನು ಕಲಿತೀರಾ ಅದೇ ವಿಷಯಗಳನ್ನ ಕಲಿತೀರಾ. ಸೊ ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತ ನಮ್ಮ ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯಿಂದ ನಾವು ನಿರ್ವಹಿಸ್ಕೊಡ್ತೀವಿ ಸರ್.
1: ಒಳ್ಳೆಯದು ಮೇಡಮ್. ಇವತ್ತಿನ ಈ ಸಂಚಿಕೆಯಲ್ಲಿ ಡಿ ಫಾರ್ಮಸಿ ಕೋರ್ಸ್ ಅಂತ ಅಂದ್ರೆ ಏನು, ಹೇಗೆ ಇದಕ್ಕೆ ಪ್ರವೇಶಾತಿಯನ್ನ ಪಡೆದುಕೊಳ್ತಕ್ಕಂಥದ್ದು, ಪ್ರವೇಶಾತಿಯನ್ನ ಪಡೆದುಕೊಂಡ ನಂತರ ಏನೆಲ್ಲ ಇಲ್ಲಿ ಕಲಿಸಿಕೊಡಲಾಗುತ್ತೆ, ಕಲಿತಂತಹ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಉದ್ಯೋಗದ ಅವಕಾಶಗಳಿರುತ್ತೆ ಮತ್ತೆ ಉನ್ನತ ಶಿಕ್ಷಣಕ್ಕೂ ಕೂಡ ಅವಕಾಶಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ಆಸಕ್ತ ಅಭ್ಯರ್ಥಿಗಳು ಹಾಗೂ ಪೋಷಕರು ಈ ಒಂದು ಕೋರ್ಸ್ಗಳ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಕಾಲೇಜನ್ನ ಸಂಪರ್ಕವನ್ನ ಮಾಡಿ ತಮ್ಮ ಮಕ್ಕಳಿಗೆ ಇಲ್ಲಿ ಪ್ರವೇಶಾತಿಯನ್ನ ಪಡೆದುಕೊಳ್ಳುವ ಮೂಲಕ ಒಂದು ಒಳ್ಳೆಯ ಉದ್ಯೋಗಕ್ಕೆ ಉನ್ನತ ಶಿಕ್ಷಣಕ್ಕೆ ಕಳಿಸಿಕೊಡ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಕಡೆಯಿಂದನೂ ಧನ್ಯವಾದಗಳು ಸರ್ ನಿಮಗೆ ಹಾಗೂ ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯಿಂದ ನಿಮ್ಮ ರೇಡಿಯೋ ಸ್ಟೇಷನ್ಗೆ ತುಂಬಾ ಧನ್ಯವಾದಗಳು ಸರ್.
2: ಇದುವರೆಗೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಡಿ ಫಾರ್ಮಸಿ ಕೋರ್ಸ್ ಕುರಿತು ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಫಿಜಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ರಾಜೀವ್ ಫಾರ್ಮಸಿ ಕಾಲೇಜು ಹಾಸನ. Oh, oh, oh.

0: ಆಕಾಶವಾಣಿ ಹಾಸನ.
1: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ.

0: ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
1: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ವಾವ್ ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
2: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
3: ರತ್ನಂ ಸಿಲ್ಕ್ಸ್ ನಿಯರ್ NCC ಆಫೀಸ್, RC ರೋಡ್, ಹಾಸನ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ಆತ್ಮೀಯ ಕೇಳಿದರೆ ಈ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಜನಪದ ಜಗತ್ತು ಕಾರ್ಯಕ್ರಮ ಮೂಡಿಬರುವುದು. ಇದರಲ್ಲಿ ಹಾಸನ ತಾಲೂಕು ಮಲ್ಲಿಗೆವಾಳು ಗ್ರಾಮದ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದವನ್ನು ಕೇಳಬಹುದು. ರಂಗ್ ಬೇರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಹಾಸನ, ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ.

0: ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ದಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ದತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ ಐದು ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಿಗೆ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ದವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ

0: ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ಧ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ದ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:22. ಸವಿಗಾನ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಸವಿಗಾನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾ ರಾಜ್ಕುಮಾರ್ ಅವರು ಹಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆಯನ್ನ. ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೇಳಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಗೀತೆಯನ್ನ ಚಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿರುವ ಎರಡು ನಕ್ಷತ್ರಗಳು ಚಿತ್ರದ ಗೀತೆಯನ್ನ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಇದುವರೆಗೂ ಸವಿಗಾನ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಈಗ ವೇಳೆ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಜನಪದ ಜಗತ್ತು ಕಾರ್ಯಕ್ರಮದಲ್ಲಿ ಇದುವರೆಗೂ ಹಾಸನ ತಾಲೂಕು ಮಲ್ಲಿಗೆವಾಳು ಗ್ರಾಮದ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದ ಕೇಳಿದಿರಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ. ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
3: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಕಾರ್ಯಕ್ರಮ ರಂಗ್ ಬೇರಂಗೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗುರು ಚಿತ್ರದ ಗೀತೆಯನ್ನು.

ಗೀತೆಯ ಗಾಯಕರು ಶ್ರೇಯಾ ಘೋಷಾಲ್ ಹಾಗೂ ಕೀರ್ತಿ.

ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.

0: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳಿ ಇನ್ನು ಮುಂದೆ ಶಿವಂ ಪಟಕ್ ಹಾಗೂ ಸಂಗಡಿಗರು ಹಾಡಿರುವ ಪದ್ಮಾವತ್ ಚಿತ್ರದ ಗೀತೆಯನ್ನು. ಎಎಂ ತುರಾಜ್ ಅವರು ಬರೆದಿರುವ ಈ ಗೀತೆಗೆ ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ.

ಚಿತ್ರದ ಗೀತೆಯನ್ನ. ಗೀತೆ ಗಾಯಕರು ಅಲಿಶಾ ಶೆನೈ ಹಾಗೂ ಜುಬಿನ್ ಗಾರ್ಗ್. ಸಮೀರ್ ಅಂಜಾನ್ ಅವರ ಈ ಗೀತೆಗೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳಿ ಇನ್ನು ಮುಂದೆ ನೇಹಾ ಕಕ್ಕರ್, ಮೇಕಾ ಸಿಂಗ್ ಹಾಗೂ ಕುಮಾರ್ ಸಾನು ಅವರು ಹಾಡಿರುವ ಸಿಂಬಾ ಚಿತ್ರದ ಗೀತೆಯನ್ನ ಶಬ್ಬೀರ್ ಅಹಮದ್ ಅವರು ಬರೆದಿರುವ ಈ ಗೀತೆಗೆ ತನಿಷ್ಕಾ ಬಾಗ್ಚಿಯವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
1: ಈಗ ಕೇಳಿ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿರುವ ಸಿಮ್ರಾನ್ ಚಿತ್ರದ ಗೀತೆಯನ್ನ. ಗೀತೆ ಸಾಹಿತ್ಯ ಪ್ರಿಯಾ ಸಹರಿಯಾ ಅವರದು, ಸಂಗೀತ ನೀಡಿದ್ದಾರೆ ಸಚಿನ್ ಜಿಗರ್.

ಪ್ರಿಯ ಕೇಳುಗರೆ, ಈ ಬೆಳಿಗ್ಗೆ 10:30 ನಮ್ಮ ನಿಲಯದಿಂದ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462829 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 081-72. ಕರೆ ಮಾಡಿ ನಿಮ್ಮಿಷ್ಟದ ನಿಮ್ಮ ಈ ಗೀತೆಗಾಗಿ

ಸಮೀರ್ ಅವರು ಗೀತೆಯನ್ನು ಬರೆದಿರುವ ಲಕ್ಕಿ ಚಿತ್ರದ ಗೀತೆ ಇದು. ಗೀತೆಗೆ ಸ್ವರಕಲ್ಪನೆ ಮಾಡಿ ಹಾಡಿದ್ದಾರೆ ಅಂದಾನ್ ಸ್ವಾಮಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಹಾಸನ ಆಕಾಶವಾಣಿ ಕೇಂದ್ರದಿಂದ ರಂಗ್ ಬೇರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೇಳಿ ಇನ್ನು ಮುಂದೆ ಲವ್ ಯು ಸೋನಿಯಾ ಚಿತ್ರದ ಗೀತೆಯ ಗಾಯಕರು ಸೋನು ನಿಗಮ್.

ಸೋನು ನಿಗಮ್, ತುಳಸಿಕುಮಾರ್, ರಾಜಾ ಹಸನ್, ಅದಿತಿ ಅವರು ಹಾಡಿರುವ ಎ ಫ್ಲಾಟ್ ಚಿತ್ರದ ಗೀತೆ. ವಿರಾಗ್ ಮಿಶ್ರಾ ಅವರ ಈ ಗೀತೆಗೆ ಬಪ್ಪಿ ಲಹರಿ ಅವರ ಸಂಗೀತವಿದೆ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಕೇಳಿ ಇನ್ನು ಮುಂದೆ ಜಿಂದಗಿ ರಾಕ್ಸ್ ಚಿತ್ರದ ಗೀತೆಯ ಗಾಯಕರು ಶಾನ್.

0: ಕೇಳುವರೆ ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 10:08. ಆಕಾಶವಾಣಿ ಹಾಸನ. ಬಾಲನಂದನ
1: ಪುಟಾಣಿಗಳೇ, ನಿಮಗೆಲ್ಲ ಇಂದಿನ ಬಾಲನಂದನಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಅಷ್ಟು ಗೊತ್ತಿಲ್ವೇನ್ರೋ, ನಾವೆಲ್ಲ ಆಕಾಶವಾಣಿಗೆ ಹೋಗ್ತಿದ್ದೇವೆ.
3: ಆಕಾಶವಾಣಿಗ ಯಾಕೆ?
2: ಆಕಾಶವಾಣಿಗೆ ನಾವೆಲ್ಲ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯಿಂದ ಕಾರ್ಯಕ್ರಮ ನೀಡಕ್ ಹೋಗ್ತಿದ್ದೇವೆ.
4: ಕಾರ್ಯಕ್ರಮನ? ಕಾರ್ಯಕ್ರಮ ಅಂದ್ರೆ ಪ್ರಾರ್ಥನೆ ಬೇಕು. ನಮ್ಮ ಅಕ್ಕ ಶ್ರೀರಕ್ಷಾ 10ನೇ ತರಗತಿಯಲ್ಲಿ ಓದ್ತಿದ್ದಾಳೆ. ಅವಳು ಕನಕದಾಸರ ದೇವರ ನಾಮದೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಾಳೆ. ಶುರು ಮಾಡಿ ಅಕ್ಕ.
5: ತೋರೆ

0: ಸರಿ, ಈಗ ನಾನೇನೋ ದೇವ್ರನಾಮ ಹಾಡ್ದೆ. ನಮ್ಮ ಶಾಲೆಯಲ್ಲಿ ದೀಪಿಕಾ ಅಂತ 7ನೇ ತರಗತಿಲಿ ಓದ್ತಿದ್ದಾಳೆ, ಅವಳು ಜನಪದ ಗೀತೆನ ತುಂಬಾ ಚೆನ್ನಾಗಿ ಹಾಡ್ ಹೇಳ್ತಾಳೆ. ದೀಪಿಕಾ, ಒಂದು ಜನಪದ ಗೀತೆ ಹೇಳ್ತೀಯಾ?
1: ಆಯ್ತು, ಹೇಳ್ತೀನಿ.
2: ಗೆಜ್ಜೆ ಮಾತಾಡುತ್ತೆ

0: ಹೊಸತು ಲೋಕದ ಅರಿವ ಕಂಡೇ, ಹೊಸತು ಲೋಕದ ಅರಿವ ಕಂಡೇ, ಕಂಡೆನೊಂದು ಕನಸು ನಾನು ಚಿನ್ನ ಕೇಳು ಹೇಳುವೆ, ಕಂಡೆನೊಂದು ಕನಸು ನಾನು ಚಿನ್ನ ಕೇಳು ಹೇಳುವೆ, ಚಿನ್ನ ಕೇಳು ಹೇಳುವೆ, ಚಿನ್ನ ಕೇಳು ಹೇಳುವೆ.
1: ಪುನೀತ್, ನೀನು ವೇದವ್ಯಾಸರು ಬರೆದಿರುವಂತ ಹಾಡನ್ನ ತುಂಬಾ ಚೆನ್ನಾಗಿ ಹೇಳ್ದೆ. ಇವಾಗ ನನ್ನ ವಿದ್ಯಾರ್ಥಿ ಒಬ್ಳಿದ್ದಾಳೆ ಸಹನಾ ಅಂತ, ಅವಳು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದ್ಕೊಟ್ಟ ಪ್ರಮುಖರಲ್ಲಿ ಒಬ್ಬರಾದ ದಾರಾ ಬೇಂದ್ರೆಯವರ ಕವಿತೆಯನ್ನ ಹಾಡ್ತಾಳೆ. ಸಹನಾ, ಹೇಳ್ತೀಯಪ್ಪ?
2: ಹಾ, ಹೇಳ್ತೀನಿ. ಒಂದೇ ಬಾರಿ ನನ್ನ ನೋಡಿ,

0: ಕೊಡದ.
1: ಸಹನ ಈಗ ಧರಾ ಬೇಂದ್ರೆ ಅವರ ಗೀತೆಯನ್ನ ಹಾಡಿದ್ಲು. ನಾವೀಗ ಹಾಸನ ಜಿಲ್ಲೆಯ ಸೊಗಡಿನ ಹಾಡಾದಂತಹ ಒಂದು ಸೋಬಾನೆ ಪದವನ್ನ ನಿಮ್ಮ ಮುಂದೆ ಹಾಡಲಿದ್ದೇವೆ. ದೊಡ್ಡ

0: ಕೊಡಿ.
1: ಹಳ್ಳಿಗಾಡಿನ ಮದುವೆ ಸಂದರ್ಭದಲ್ಲಿ ಹಾಡೋ ಅಂತ ಹಾಡನ್ನ ಎಲ್ಲರೂ ಕೇಳಿಸ್ಕೊಂಡ್ರಿ. ಇವಾಗ ಎಸ್ ವಿ ಪರಮೇಶ್ವರ ಭಟ್ ಅವರು ಬರೆದಿರೋ ಅಂತ ಒಂದು ಭಾವಗೀತೆಯನ್ನ ನಮ್ಮ ಶಾಲೆಯ ಶ್ರೀರಕ್ಷಾ ಹೇಳ್ತಾಳೆ.
2: ಪ್ರೀ

0: ದೀಪ ಹಚ್ಚ.
1: ನಾನು ಭಾವಗೀತೆ ಹಾಡ್ದೆ. ನನ್ನ ಸ್ನೇಹಿತ ಪುನೀತ್ ಹಿಂದೂಸ್ತಾನಿ ಸಂಗೀತ ಕಲಿತಿದ್ದಾನೆ. ಪುನೀತ್, ಹಿಂದೂಸ್ತಾನಿ ಸಂಗೀತದಲ್ಲಿ ಒಂದು ರಾಗ ಹಾಡ್ತೀಯಾ?
2: ಸರಿ, ಈಗ ನಾನು ಬಿಹಾಗ್ ರಾಗವನ್ನು ಹಾಡ್ತಾ ಇದ್ದೇನೆ.

ಪುನೀತ್, ಹಿಂದೂಸ್ತಾನಿ ಸಂಗೀತನ ತುಂಬಾ ಚೆನ್ನಾಗಿ ಹಾಡ್ದೆ. ನಿನ್ ಹಾಡ್ ಕೇಳಿ ನಾನೊಂದು ಭಕ್ತಿಗೀತೆ ಹೇಳ್ಬೇಕು ಅಂತ ಅನ್ನಿಸ್ತಿದೆ. ಶಿವನೇ ಶಿವನೇ ಹರನೇ ಹರನೇ ಸದಾ ಶಿವನೇ ಈಶ್ವರನೇ.

0: ಕೇಳುಗರೆ, ಇಲ್ಲಿಯವರೆಗೆ ಶ್ರೀ ಆದಿ ಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನ ಕೇಳಿಸ್ಕೊಂಡ್ರಿ. ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ಸಹ ಧನ್ಯವಾದಗಳು.
1: ಬಾಲನಂದನದಲ್ಲಿ ಇದುವರೆಗೂ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದಾಗಿತ್ತು ಇಂದಿನ ಬಾಲನಂದನ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಬೈ ಬೈ ಪುಟಾಣಿಗಳೇ.

ಸಮಯ ಆಗಿದೆ 10:34. ಇಂದು ಜುಲೈ ತಿಂಗಳ 11 ಶನಿವಾರ. ಆತ್ಮೀಯ ಕೇಳುಗರುಗಳ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಮುಂದಿನ ಕಾರ್ಯಕ್ರಮಗಳೊಂದಿಗೆ ಜೊತೆಯಾಗ್ತಿರುವುದು ನಿಮ್ಮ ಬಾನುಲಿ ಗೆಳತಿ ಶಶಿಕಲಾ.

0: ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಲು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿದೆ: 2462 8 9 ಮತ್ತೊಂದು 2452 2 5 8. ಎಸ್ಟೇಟ್ ಕ್ರಮಾಂಕ 0 8 1 7 2. ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಆಲಿಸಿ. ಮೊದಲ ಕರೆ ಬರ್ತಾ ಇದೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ಯಾವ ಹಾಡಿಗಾಗಿ ಕರೆ ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಸರಸ್ವತಿ ಅವರೇ, ಮೊದಲ ಕರೆ ನಿಮ್ದೇನೆ?
1: ಹೌದು.
0: ಹೇಳಿ, ಯಾವ ಗೀತೆಯನ್ನ ಕೇಳಿ?
1: ನನಗೆ ನಂದಿನಿ ಕಲ್ಯಾಣ ಚಿತ್ರದಿಂದ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಅಂತ ಒಂದು ಹಾಡು ಬಂದ ಮೇಡಮ್.
0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹಾಡು.
1: ಹೌದು ಮೇಡಮ್.
0: ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ.

0: ನಮಸ್ತೆ.
1: ಹಲೋ ಮೇಡಮ್ ಅವರೇ, ನಮಸ್ತೆ. ನಾನು ನೇತ್ರಾ.
0: ನೇತ್ರಾ ಅವರು ತುಂಬಾ ದಿನ ಆದ್ಮೇಲೆ ಕರೆ ಮಾಡಿದೀರಾ?
1: ಎಲ್ಲರಿಗೂ ಸಿಗ್ಲಿ ಅಂತ ನಾವು ಮಾಡ್ತಿರ್ಲಿಲ್ಲ.
0: ಹಂಗೆ ಎಲ್ಲರಿಗೂ ಕರೆ ಸಿಗ್ಲಿ, ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಅಂತನ. ಹೇಳಿ ನೇತ್ರಾ ಅವರೇ, ಯಾವ ಗೀತೆ ಬೇಕು?
1: ಮಣ್ಣಿನ ದೋಣಿ ಫಿಲಮ್ ಅಲ್ಲಿ ಯಾವ್ದನ್ನ ಹಾಕಿ ಮೇಡಮ್ ಅವರೇ?
0: ಹೌದಾ, ಆಯ್ತು. ನೀವು ಕೇಳಿದಂತ ಗೀತೆ ಬರ್ತಾ ಇದೆ ಮಣ್ಣಿನ ದೋಣಿ ಚಿತ್ರದಿಂದ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮ. ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ? ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ ಕರೆ ಮಾಡಿರೋದು?
1: ಚಿಕ್ಕಮಗಳೂರಿಂದ ಸುಜಾತಾ ದಿವಾಕರ್.
0: ಸುಜಾತಾ ದಿವಾಕರ್ ಅವರೇ, ಯಾವ ಗೀತೆಯನ್ನ ಕೇಳ್ತಾ ಇದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ?
1: ಮೇಡಮ್, ಫೇರ್ ಅಂಡ್ ಲವ್ಲಿ ಫಿಲಂ ಇಂದ. ಹಿಂಗಾಗಿದೆ ನನ್ನೆದೆ ಫೋನು, ದಂಗಾಗಲಿ ಮಾಡಲಿ ಏನು, ಉತ್ತರಿಸಲ ನಾ ಸುಮ್ಮನಿರಲ. ಹಾಡು ಮೇಡಮ್,
0: ಏನ್ ಅನ್ಸುತ್ತೆ ನಿಮಗೆ? ಸುಮ್ನೆ ಇರ್ಬೇಕು ಅನ್ಸುತ್ತಾ
1: ಮೇಡಮ್? ಈ ಹಾಡು ತುಂಬಾ ಚೆನ್ನಾಗಿದೆ, ಒಂಥರ ಹಾಡು ಮುಗಿಯೋವರೆಗೂ ಖುಷಿ ಖುಷಿ ಆಗತ್ತೆ.
0: ಯಾಕೆ ಇಷ್ಟ ಆಗುತ್ತೆ ಈ ಹಾಡು ಹೇಳ್ಬಿಡಿ. ಹಂಗೆ
1: ಏನೋ ಒಂಥರ ಯಾರ್ದಾದ್ರು ಫೋನ್ ಬರುತ್ತೆ ಅಂತ ಕಾಯ್ತಿರ್ತೀವಲ್ಲ, ಅವಾಗ ಫೋನ್ ನೀವು
0: ಕಾಯ್ತಾ ಇದ್ದೀರಾ? ಕರೆಗಾಗಿ ಕಾಯ್ತಾ ಇದ್ದೀರಾ ಸುಜಾತಾ ಅವರು?
1: ಪ್ರೀತಿಯ ಕರೆಗಾಗಿ ಕಾಯುವಾಗ ಈ ಹಾಡು ನೆನಪಾಗುತ್ತೆ ಮೇಡಮ್.
0: ಓ ಹಾಗೆ, ಒಳ್ಳೇದು, ಕಾಯ್ತಾ ಇರಿ. ನಿಮ್ಮ ಯಾರಿಗೆ ಕಾಯ್ತಾ ಇದ್ದೀರೋ ಅವ್ರು ಕರೆ ಮಾಡ್ಲಿ. ಈಗ ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ಸಕಲೇಶ್ಪುರದಿಂದ ಗಿರಿಜಾ.
0: ಗಿರಿಜಾ ಅವರು ಸಕಲೇಶ್ಪುರದಿಂದ ಕರೆ ಮಾಡಿದೀರಾ?
1: ಹೌದು ಮೇಡಮ್.
0: ಮಳೆ ಬಂತು ಅಂತೆಲ್ಲ ಸುಮ್ನಾಗ್ಬಿಟ್ರಾ ಅಂತ ಗಿರಿಜಾ ಅವರು?
1: ಇಲ್ಲಪ್ಪ, ಇಲ್ಲ ಮೇಡಮ್, ಈಗ ನಿನ್ನೆಯಿಂದ ಮಳೆ ಇಲ್ಲ. ಆದ್ರೆ ಮಳೆ ಬೇಕು ಮೇಡಮ್, ತುಂಬಾ ಮಳೆ ಬೇಕು. ಗದ್ದೆ ಎಲ್ಲ ಮಾಡಿ ಬೆಳೆಯೋದು ಹಾಗೆ ಮೇಡಮ್?
0: ಹೌದು ಹೌದು, ಮಳೆ ಬೇಕು.
1: ಸಾಲದು ಮಳೆ
0: ಕಾಣಿಸ್ಕೊಳ್ಳಿಲ್ವಲ್ಲ ಗಿರಿಜಾ ಅವರು?
1: ತುಂಬಾ ದಿವಸದಿಂದ ಲೈನೇ ಸಿಗ್ಲಿಲ್ಲ ಮೇಡಮ್.
0: ಹಾಗಾಗಿ
1: ನೀವು ಸಿಕ್ಕಿದೀರಾ, ನಿಮ್ಮ ಹತ್ರ ಮಾತಾಡೋ ಯೋಗ ಸಿಕ್ಕಿದೆ ನಂಗೆ,
0: ಹಾಗಾಗಿ ಲೈನ್ ಸಿಕ್ಕಿದೆ.
1: ಖಂಡಿತ ಖಂಡಿತ ಮೇಡಮ್, ನೀವು ನಗ್ತಾ ನಗ್ತಾ ಎಲ್ರನ್ನ ಮಾತಾಡ್ತಿರೋದ? ಏನೊಂದು ಮನಸ್ಸಲ್ಲಿ ಬೇಜಾರಿದ್ರೆ

0: ಈಗ ಎಲ್ಲ ಹೊಟ್ಟೋಗ್ಬಿಡುತ್ತೆ ಮೇಡಮ್.
1: ಹೇಳಿ, ಯಾವ ಗೀತೆ ಬೇಕು?
0: ನಂಗೆ ಪರಶುರಾಮ ಚಿತ್ರದಿಂದ ನಗುತ್ತಾ ನಗುತ್ತಾ ನೀನು, ಅದು ನಮ್ಮ ನವೀನ ಅವನದು ಬರ್ತಡೆ, ಇವತ್ತು ಹುಟ್ಟು ಹಬ್ಬ ಮೇಡಮ್. ಅದಕ್ಕೋಸ್ಕರ ನಾನು ಆಕಾಶವಾಣಿ ಕಡೆಯಿಂದ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ ಮೇಡಮ್.
1: ನವೀನ್ ಅವ್ರಿಗೆ ಆಕಾಶವಾಣಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು.
0: ಇಲ್ಲ, ಕೇಳಿದ್ರು ಎಲ್ಲರೂ ಕೂಡ ಅವನಿಗೊಂದು ಹರಕೆ ಇರ್ಲಿ ಮೇಡಮ್, ಹಾರೈಕೆ ಇರ್ಲಿ.
1: ಖಂಡಿತವಾಗಿಯೂ ಖಂಡಿತವಾಗಿಯೂ. ಗಿರಿಜಾ ಅವರೇ, ನೀವು ಕೇಳಿದಂತ ಗೀತೆ ಬರ್ತಾ ಇದೆ, ಕೇಳಿ.
0: ತುಂಬಾ ತುಂಬಾ ಧನ್ಯವಾದ ಮೇಡಮ್ ನಿಮ್ಗೆ.
1: ನಮಸ್ತೆ.
0: ನಮಸ್ಕಾರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕಾರ್ಯಕ್ರಮದ ಕೊನೆಯ ಕರೆ ಯಾರು, ಎಲ್ಲಿಂದ ಮಾತಾಡ್ಸೋಣ? ನಮಸ್ತೆ.
3: ನಮಸ್ಕಾರ ಮೇಡಮ್.
2: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
3: ನಾನು ಬೇಲೂರು ಕುವೆಂಪು ನಗರದಿಂದ MP ಮಹಾಲಿಂಗಪ್ಪ.
2: ಮಹಾಲಿಂಗಪ್ಪ ಅವರು ಕರೆ ಮಾಡಿದ್ದೀರಾ? ಕೊನೆಯ ಕರೆ ಹೇಳಿ, ಯಾವ ಗೀತೆ ಬೇಕು ನಿಮ್ಗೆ?
3: ಮೇಡಮ್, ಅರಿಶಿನ ಕುಂಭ ಚಿತ್ರದಿಂದ ಇಳಿದು ಬಾ ತಾಯಿ ಇಳಿದು ಬಾ ಅಂತ. ಮಳೆ ಇಲ್ವಲ್ಲ ಮೇಡಮ್, ಅದಕ್ಕೋಸ್ಕರ ಈ ಹಾಡಿಂದ ಏನಾದ್ರು ಭಗವಂತ ಕಂಡುಬಿಟ್ರೆ ಮಳೆ ಬರುತ್ತೆ ಅಂತ.
2: ಹಾಗಾಗಿ ಈ ಗೀತೆ ಕೇಳ್ತಾ ಇದ್ದೀರಾ?
3: ಹೌದು ಮೇಡಮ್.
2: ಗೀತೆನು ಚೆನ್ನಾಗಿದೆ. ನಿಮ್ಮ ಕೋರಿಕೆನೂ ನಡೀಬಹುದು. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಿದೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ.
3: ಥ್ಯಾಂಕ್ ಯು ಮೇಡಮ್.
2: ಧನ್ಯವಾದಗಳು.

102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ ಇದು ಆಕಾಶವಾಣಿ ಹಾಸನ ಎಫ್ಎಂ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಕೇಳಿ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಮತ್ತು ಆಲ್ಗಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ, ಸಮೀರ್ ಅವರು ಬರೆದಿರುವ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶಬೀರ್ ಹಮೀದ್ ಅವರ ಗೀತೆಗೆ ಸಜಿತ್ ವಜಿತ್ ಅವರ ಸಂಗೀತವಿರುವ ಗರ್ವ್ ಚಿತ್ರದ ಗೀತೆಯ ಗಾಯಕರು ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಕುಮಾರ್ ಸಾನು ಮತ್ತು ಅಲ್ಕಾ ಯಜ್ಞಿಕ್ ಅವರು ಹಾಡಿರುವ ಹಲೋ ಬ್ರದರ್ ಚಿತ್ರದ ಗೀತೆಯನ್ನ. ಸುಧಾಕರ್ ಶರ್ಮಾ ಅವರು ಬರೆದಿರುವ ಈ ಗೀತೆಗೆ ಇಮೇಶ್ ರಶ್ಮಿ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅಮ್ ಆಪ್ಕೆ ಹೇ ಕೌನ್ ಚಿತ್ರದ ಗೀತೆಯನ್ನ. ದೇವ್ ಕೊಹ್ಲಿಯವರು ಬರೆದಿರುವ ಈ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್.

ಕೆಳಗುರೆ, ಇಂದು ಸಂಜೆ 6:50ಕ್ಕೆ ಮೂಡಿ ಬರಲಿರುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಾಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತು ಹಾಸನದ ನಾಬಾರ್ಡ್ನ ಜಿಲ್ಲಾ ಅಭಿವೃದ್ದಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಫುಲ್ವಾರಿ ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜುಡ್ವಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಕವಿತಾ ಕೃಷ್ಣಮೂರ್ತಿ. ದೇವ್ ಕೊಹ್ಲಿಯವರು ಬರೆದಿರುವ ಈ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಪಂಡಿತ್ ಪ್ರಭುದೇವ್ ಸರದಾರ್ ಅವರ ಗಾಯನ ರಾಗ್ ಮುಲ್ತಾನಿ.

0: ಇದುವರೆಗೆ ಪಂಡಿತ್ ಪ್ರಭುದೇವ್ ಸರದಾರ್ ಅವರ ಗಾಯನ ಕೇಳಿದಿರಿ. ರಾಗ್ ಮುಲ್ತಾನಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. 3 ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜೀ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ, ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ

0: ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪ ಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
1: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1,500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ.
1: ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ, ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು, ಒಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿದೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

ಮೊದೆಯೆನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿದೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನು ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ್ರ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.

0: ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ತಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ

0: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
7: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
0: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ. ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ.
8: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
7: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
8: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
7: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
8: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
7: ಪ್ರತಿ ಭಾನುವಾರ ಸಂಜೆ 6:50.
8: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ಜೈವಿಕ ಇಂಧನ ಉದ್ಯಾನ ಮಡೇನೂರು.
0: ಕೆಳಗುರೆ ಗಮನಿಸಿ, ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಶುಭಾರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ.
2: ಆತ್ಮೀಯ ಕೇಳುಗರೆ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಈ ಬಾರಿಯ ಘೋಷವಾಕ್ಯ ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್. ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಹೆಚ್ಚಿನ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಗಿರಿ ಕೆ. ಇವರು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿಯ ಸಮುದಾಯ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ನಮಸ್ಕಾರ ಡಾಕ್ಟರ್ ಹೇಮಗಿರಿ ಅವರೇ.
3: ನಮಸ್ಕಾರ ಸರ್.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ಈ ಒಂದು ಹಿನ್ನೆಲೆಯಲ್ಲಿ ಈ ಜನಸಂಖ್ಯಾ ದಿನಾಚರಣೆಯ ಒಂದು ಮಹತ್ವ ಏನು, ಇದರ ಒಂದು ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ?
3: ಸರ್, ವಿಶ್ವ ಜನಸಂಖ್ಯಾ ದಿನಾಚರಣೆ ಇದರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ, ಜುಲೈ 11, 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ನಷ್ಟು ರೀಚ್ ಆಯ್ತು, ಅಂತಂದ್ರೆ 500 ಕೋಟಿಗಳಷ್ಟು ರೀಚ್ ಆಯ್ತು. ಸೊ ಇದರ ಸ್ಮರಣೆಗೋಸ್ಕರ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ 1990 ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಗವರ್ನಿಂಗ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವವ್ಯಾಪಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮತ್ತು ಭವಿಷ್ಯದ ಪೀಳಿಗೆಗೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ ಒಂದೊಂದು ಘೋಷವಾಕ್ಯದ ಜೊತೆ. ಈ ವರ್ಷದ ಘೋಷವಾಕ್ಯ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್,
2: ಅಂದ್ರೆ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಇಂದು ಮತ್ತು ಭವಿಷ್ಯಕ್ಕಾಗಿ ಅನ್ನುವಂತ.
3: ಹೌದು,
2: ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ವಿಶ್ವದ ಜನಸಂಖ್ಯೆ ಮತ್ತು ಭಾರತದ ಪರಿಸ್ಥಿತಿ ಎಲ್ಲ ಹೇಗಿದೆ?
3: ಸರ್, ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಈಗ 8.3 ಬಿಲಿಯನ್ನಷ್ಟಿದೆ, ಅಂತಂದ್ರೆ 830 ಕೋಟಿ. ಇದರಲ್ಲಿ ಭಾರತದ ಜನಸಂಖ್ಯೆ 1.47 ಬಿಲಿಯನ್, ಅಂತಂದ್ರೆ 147 ಕೋಟಿಯಷ್ಟಿದೆ. ಚೈನಾದ್ದು 141 ಕೋಟಿ. ಅಮೆರಿಕದ ಜನಸಂಖ್ಯೆ ಕೇವಲ 34 ಕೋಟಿಯಾಗಿದೆ ಅಂತಂದೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. 2011 ಸೆನ್ಸಸ್ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಗಳಷ್ಟಿತ್ತು. ಇದು ಯಾಕೆ ನಾವು ಒತ್ತು ನೀಡಬೇಕಾಗಿದೆ ಅಂತಂದ್ರೆ, ಸೊ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.79% ಅಷ್ಟು ಇದೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿದೆ.
2: ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಚೀನಾವೇ ಮೊದಲ ದೇಶ ಅಂತ ಹೇಳಿ.
3: ಇಲ್ಲ ಸರ್, ಈಗ 2 ವರ್ಷಗಳ ಹಿಂದೆ ಚೀನಾವನ್ನು ಬೀಟ್ ಮಾಡಿ ಭಾರತ ಅಗ್ರಸ್ಥಾನಕ್ಕೆ
2: 7 ಕೋಟಿ ಆಗಿದೆ.
3: ಹೌದು ಸರ್.
2: ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಜನನ ಮತ್ತು ಮರಣದ ಒಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಪರಿಸ್ಥಿತಿ ಅಂತ.
3: ಸರ್, ಮುಂಚೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಈಗ ಎರಡೂ ಕೂಡ ನಿಯಂತ್ರಣವಿದೆ. ಭಾರತ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಸೊ ಅದರ ಫಲವಾಗಿ ಈಗ ಜನನ ಪ್ರಮಾಣ ಕೂಡ ನಿಯಂತ್ರಣದಲ್ಲಿ ಬಂದಿದೆ. ಸೊ ಮರಣ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ. ಜನನ ಪ್ರಮಾಣ ಸದ್ಯದಲ್ಲೇ ನ್ಯಾಷನಲ್ ಫ್ಯಾಮಿಲಿ

0: ಮಕ್ಕಳುಗಳು ಹುಡ್ತಾ ಇದೆ ಅಂತಂದ್ರೆ 2600 ಮಕ್ಕಳು ಪ್ರತಿ ಗಂಟೆಗೆ ಜನನ ಹೊಂದುತ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸರ್.
1: ಅಂದ್ರೆ ಬಹುಶಃ ನಮ್ಮ ಕೈಯಲ್ಲಿ ಇಲ್ಲದೇ ಇರುವಂತಹದ್ದು ಇದು.
0: ಇಲ್ಲ ಸರ್, ಇದು ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗದಂತ ಒಂದು ಪರಿಸ್ಥಿತಿಯಲ್ಲಿದೆ.
1: ಆಮೇಲೆ ಈಗ ಈ ಜನಸಂಖ್ಯಾ ಹೆಚ್ಚಳ ಎನ್ನುವಂತಹದ್ದನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತ ಹೇಳಿ, ಸಾಮಾನ್ಯವಾಗಿ ಜನಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ಜೊತೆಗೆ ನಾವು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜನಸಂಖ್ಯಾ ಹೆಚ್ಚಳದಿಂದ ಆಗುವಂತಹ ಒಂದು ಸವಾಲುಗಳು, ದುಷ್ಪರಿಣಾಮಗಳು ಏನೇನು
0: ಸರ್? ಇದನ್ನ ನಾನು ಶೀರ್ಷಿಕೆ ಅಡಿಯಲ್ಲಿ ನಾನು ಇದು ಹೇಳಬೇಕಾಗಿದೆ. ಒಂದೇದಾಗಿ ಭೌತಿಕ ಸವಾಲುಗಳು ಏನು ಅಂತಂದ್ರೆ ಆಹಾರದ ಮತ್ತೆ ನೀರಿನ ಕೊರತೆ ಆರಂಭವಾಗುತ್ತೆ. ಆಮೇಲೆ ಪೂರ್ ಲಿವಿಂಗ್ ಕಂಡೀಷನ್ಸ್, ಜೀವನ ಶೈಲಿ ಕುಂಠಿತಗೊಳ್ತದೆ, ಕೊಳಗೇರಿಗಳು ಹೆಚ್ಚು ಹೆಚ್ಚಾಗಿ ವಸತಿ ಸಮಸ್ಯೆ ಹೊಸದಾಗಿ ಕಂಡು ಬರ್ತದೆ. ಆಮೇಲೆ ಗಾಳಿ, ನೀರು, ಶಬ್ದ, ಮಣ್ಣು ಮಾಲಿನ್ಯಗೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚು ಇದೆ. ಇದರೊಂದಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮಾನಸಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕಂದ್ರೆ ಮಾನಸಿಕ ಒತ್ತಡ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದ್ರೆ ಜನರಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಕಿರುಕುಳ, ಆತಂಕ, ಆತ್ಮಹತ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ಶಾಲೆಗಳು ಕಮ್ಮಿ ಇದೆ, ಶಾಲೆಗಳು ಕೂಡ ಅಲ್ಲಿ ಕೆಲವರಿಗೆ ಸಿಗದೇ ಇರಬಹುದು, ಶಿಕ್ಷಣ ಸಿಗದೇ ಇರಬಹುದು, ಭ್ರಷ್ಟಾಚಾರ, ವರದಕ್ಷಿಣೆ, ಮಾದಕ ವಸ್ತುಗಳ ವ್ಯಸನ, ಜೂಜಾಟ, ಭಿಕ್ಷಾಟನೆ, ದಾಂಪತ್ಯ ಕಲಹ, ವಿಚ್ಛೇದನೆ, ಮದುವೆಯಾಗದ ತಾಯಂದಿರು, ಅತಿ ಹೆಚ್ಚು ವಯಸ್ಸಾದ ವೃದ್ಧರಲ್ಲಿ ಕಾಯಿಲೆಗಳು, ಇನ್ನು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಇನ್ಫೆಕ್ಷನ್ಸ್ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು, ಎಸ್ಟಿಡಿಸ್, ಏಡ್ಸ್ಗಳು ಕೂಡ ಜಾಸ್ತಿ ಜನರಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ಸಮಾಜ ಘಾತುಕ ಚಟುವಟಿಕೆಗಳು ಕೂಡ ಇದು ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇದೆ. ಉದಾಹರಣೆ ಕಳ್ಳತನ, ಸುಲಿಗೆ, ಕೊಲೆ, ದರೋಡೆ, ಆಮೇಲೆ ಸೆಕ್ಸ್ ಕ್ರೈಮ್ಸ್, ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇವು ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ಇತರೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ಸ್, ನಾನ್ ಕಮ್ಯುನಿಕಬಲ್ ಡಿಸೀಸ್, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಕಂಡು ಬರ್ತದೆ. ಆಮೇಲೆ ನಾನ್ ಅವೈಲಬಿಲಿಟಿ ಆಫ್ ಸರ್ವಿಸಸ್. ಸೊ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಕೆಲವೊಮ್ಮೆ ಕೆಲವರಿಗೆ ಸರ್ವಿಸಸ್ ಸಿಗದೇ ಇರಬಹುದು. ಸೊ ಇಂತ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು.
1: ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿವರಣೆಯನ್ನ ಕೊಡಬೇಕು. ಈಗ ಈ ಜನಸಂಖ್ಯಾ ಹೆಚ್ಚಳದಿಂದಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಹೇಗೆ ಉಲ್ಬಣ ಆಗಬಹುದು ಅಂತ?
0: ಸರ್, ಆರೋಗ್ಯದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರ್ತದೆ, ಆಮೇಲೆ ಸ್ತ್ರೀಯರಲ್ಲೂ ಕಂಡು ಬರುತ್ತದೆ. ಸೊ ಮಕ್ಕಳಲ್ಲಿ ಯಾವುದು ಕಂಡು ಬರ್ತದೆ ಅಂತ ಹೇಳಿದ್ರೆ ಕಡಿಮೆ ತೂಕದ ಮಕ್ಕಳು ಹುಟ್ಟುವುದು ಸಂಖ್ಯೆ ಜಾಸ್ತಿ ಆಗ್ತದೆ. ಆಮೇಲೆ ಕಾಂಪ್ಲಿಕೇಶನ್ ಹುಟ್ಟಬೇಕಾದ್ರೆ ಕೂಡ ಕಾಂಪ್ಲಿಕೇಶನ್ಸ್ ಜೊತೆ ಹುಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ನವಜಾತ ಶಿಶುಗಳ ಮರಣ, ಚಿಕ್ಕ ಮಕ್ಕಳ ಮರಣ, ಆಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇನ್ಫೆಕ್ಷನ್ಗಳಲ್ಲಿ ನ್ಯುಮೋನಿಯಾ, ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಆಮೇಲೆ ಡೈರಿಯಾ, ಆಮೇಲೆ ಮೀಸಲ್ಸ್, ಸೊ ಇವು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಅಪೌಷ್ಟಿಕತೆಯಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದ್ರೆ ಫಿಸಿಕಲ್ ಗ್ರೋತ್, ಆಮೇಲೆ ಮೆಂಟಲ್ ಗ್ರೋತ್ ಕುಂಠಿತವಾಗ್ತದೆ, ಗ್ರೋತ್ ರಿಟಾರ್ಡೇಷನ್ ಅಂತಂದು ಹೇಳ್ತೇವೆ. ಆಮೇಲೆ ಸ್ಟಂಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಯಾನಿಟೇಷನ್ ಪ್ರಾಬ್ಲಮ್ ಇಂದ ನಾನಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇದೆ ಸರ್, ಇದು ಮಕ್ಕಳಲ್ಲೇ. ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದ್ರೆ ಮ್ಯಾಟರ್ನಲ್ ಡೆತ್ಸ್ ಅಂತಂದ್ರೆ ತಾಯಂದಿರ ಮರಣ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲಿ ಕೂಡ ಸ್ಯಾನಿಟೇಷನ್ ಪ್ರಾಬ್ಲಮ್ಸ್, ಅಪೌಷ್ಟಿಕತೆ ಕಂಡು ಬರ್ತದೆ, ಅನಿಮಿಯಾ ಕಂಡು ಬರ್ತದೆ, ಪದೇ ಪದೇ ಅಬಾರ್ಷನ್ಸ್, ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ.
1: ಈಗ ಸಮುದಾಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಹೇಳಿದ್ರೆ ಈ ಕೊಳಚೆ ಪ್ರದೇಶಗಳು ಕೂಡ ಜಾಸ್ತಿ ಆಗಬಹುದು, ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣಾವಸ್ಥೆಗೆ ಹೋಗಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿದನ್ನ.
0: ಈಗ ಕೊಳಚೆ ಪ್ರದೇಶ ಅಂತಂದ್ರೆ ಅಲ್ಲಿ ಮುಂದಿನದಾಗಿ ನೈರ್ಮಲ್ಯತೆ ತುಂಬಾ ಕೆಳಮಟ್ಟದ್ದಿರ್ತದೆ. ಸರಿಯಾದ ನೀರು ಸಿಗುದಿಲ್ಲ, ಸರಿಯಾದ ಗಾಳಿ ಸಿಗುದಿಲ್ಲ, ಆಮೇಲೆ ಶೌಚದ ವ್ಯವಸ್ಥೆ ಸರಿ ಇರುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ನಿಯಂತ್ರಿಸಬೇಕು.
1: ಈಗ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಆಗುತ್ತೆ,
0: ಸೊಳ್ಳೆಗಳು ಉತ್ಪತ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವು ಸಾಮಾನ್ಯವಾಗಿ ಕಂಡು ಬರುವಂತ. ಒಂದು ಸತಿ ಈಗ ಮಲೇರಿಯಾ, ಚಿಕನ್ ಗುನ್ಯಾ ಬಂತು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮತ್ತೆ ಅವರಿಗೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇದೆ. ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಈ ಕಾಯಿಲೆಗಳು ಬಂತು ಅಂತಂದ್ರೆ ಹುಟ್ಟುವ ಮಕ್ಕಳು ಕೂಡ ವಿಕಲಾಂಗ ಆಗಿರುವ ಸಾಧ್ಯತೆಗಳು ಇದೆ.
1: ಸರ್, ಈಗ ಈ ಜನಸಂಖ್ಯಾ ನಿಯಂತ್ರಣದ ಅಗತ್ಯ ಯಾಕೆ ಬೇಕು? ಈಗ ಅಂದ್ರೆ ಆಡಳಿತ ವ್ಯವಸ್ಥೆಗೆ ಮಾತ್ರ ಸಂಬಂಧಪಟ್ಟಂತಹ ಅಥವಾ ಪ್ರತಿ ಕುಟುಂಬದ ಜವಾಬ್ದಾರಿ ಕೂಡ ಹೌದಾ ಹೇಗೆ?
0: ಸರ್, ಜನಸಂಖ್ಯಾ ನಿಯಂತ್ರಣ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರಿ ಹೇಳಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಯಂ ಸೇವಕರಾಗಿ ಇದನ್ನು ನಿಯಂತ್ರಣದಲ್ಲಿಡಬೇಕು. ಸೊ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯಬೇಕು ಮತ್ತೆ ತಿಳಿಯದವರಿಗೆ ತಿಳಿಸಬೇಕು. ಸೊ ಯಾವುದೇ ಸಂದೇಹವಿದ್ರೆ ಸಮೀಪದ ಆರೋಗ್ಯ ಕೇಂದ್ರ

0: ಇರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆಗಿರ್ಬೋದು, ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೂಕ್ತ ಮಾಹಿತಿ ಪಡೆಯಬೇಕು. ಈಗ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯುವ ಜನರ ಭರವಸೆಗಳು ಈಡೇರುತ್ತದೆ ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸಬಹುದು. ಇದು ಎಲ್ಲರ ಪಾತ್ರ ವಹಿಸಲೇಬೇಕು.
1: ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಳಬೇಕು, ಯುವ ಜನರು ಅಂದ್ರೆ ಬಲಾಢ್ಯವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಯುವಜನರ ಒಂದು ಸೇವೆ ಕೂಡ ಅಗತ್ಯ ಇದೆ.
0: ಸೊ ದೇಶ ಒಂದು ದಿಕ್ಕಿನಲ್ಲಿ ನಡಿಬೇಕು ಅಂತಂದ್ರೆ ಯುವ ಜನರ ಪಾತ್ರ ಮಹತ್ವವಾಗಿದೆ.
1: ಈ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಂದಾಗ ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳಿ?
0: ಜನಸಂಖ್ಯಾ ನಿಯಂತ್ರಣ ಮಾಡುವುದು ಅದು ನಾನಾ ಹಂತ ಅಥವಾ ನಾನಾ ರೀತಿಯಲ್ಲಿದೆ ಸರ್. ಅದು ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲಿಂದಾಗಿ ಸೊ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಜನಸಂಖ್ಯೆ ನಿಯಂತ್ರಣ ಅಂದ್ರೇನು, ಜನಸಂಖ್ಯೆ ನಿಯಂತ್ರಣಕ್ಕೆ ಲಭ್ಯವಿರುವ ಅವಕಾಶಗಳೇನು ಅಥವಾ ವಿಧಾನಗಳನ್ನು ಅದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ಮದುವೆಯ ವಯಸ್ಸನ್ನು ಕನಿಷ್ಠ 21 ವರ್ಷಕ್ಕೆ ಸೀಮಿತಗೊಳಿಸುವುದು ಒಳ್ಳೆಯದು ಅಂತಂದು ನಾನು ಹೇಳ್ತೇನೆ. ಅಥವಾ ಮದುವೆಯನ್ನೇ ಕೂಡ ಮುಂದೂಡುವುದು ಇನ್ನೂ ಉತ್ತಮ. ಸೊ ಈಗಿನ ಜನರೇಷನ್ ನಾವು ಅದನ್ನೇ ಕಾಣ್ತಾ ಇದ್ದೇವೆ, ಬಹಳಷ್ಟು ಜನ ಮುಂದೂಡ್ತಿದ್ರಿ ಎಜುಕೇಶನ್ ಅಂತಂದೇಳಿ ಮುಂದೂಡ್ತಿದ್ರೆ, ಅದು ಒಂದು ಜನಸಂಖ್ಯೆ ನಿಯಂತ್ರಣಕ್ಕೆ ಒಂದು ಅದು ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳಬಹುದು. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಣ ಲಭ್ಯವಿರಬೇಕು, ಮಹಿಳಾ ಸಬಲೀಕರಣ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಇನ್ನು ಮನಸ್ಥಿತಿ ಬದಲಾವಣೆ ಆಗಬೇಕು. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಇಂದಿಷ್ಟು ಏಜಿಗೆ ಮದುವೆ ಆಗ್ಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇಂದು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ವ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತಾಗಬೇಕು. ಇನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ, ಆಮೇಲೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಆರ್ಥಿಕ ಭದ್ರತೆ ಒದಗಿಸಬೇಕು, ವ್ಯವಸಾಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ನೀಡುವುದು ಮತ್ತೆ ಅಭಿವೃದ್ಧಿಪಡಿಸಬೇಕು, ಇನ್ನು ಜೀವನ ಶೈಲಿ ಉತ್ತಮಪಡಿಸಬೇಕು. ಇತರೆ ವಿಧಾನಗಳು ಯಾವುದು ಅಂತಂದ್ರೆ ಸ್ವನಿಯಂತ್ರಣ ಅಂತಂದ್ರೆ ಅಬ್ಸ್ಟಿನೆನ್ಸ್ ಅಂತಂದು ಹೇಳ್ತೇವೆ, ಅಥವಾ ಮದುವೆ ಆಗದೇ ಇರುವುದು, ಅದು ಒಂದು ವಿಧಾನನೇ. ಆಮೇಲೆ ಮನರಂಜನಾ ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ನಾವು ಉಪಯೋಗಿಸುವುದು, ಆಮೇಲೆ ಅರಿವು ಕಾರ್ಯಕ್ರಮ ಪ್ರೋತ್ಸಾಹಧನ ನೀಡುವುದು, ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು. ಇನ್ನು ಕೊನೆಯದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತಂದು ಬರ್ತದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಥವಾ ಕುಟುಂಬ ಕಲ್ಯಾಣ ವಿಧಾನಗಳು, ಸೊ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಟೆಂಪರರಿ ಅಥವಾ ತಾತ್ಕಾಲಿಕವಾಗಿ, ಇದು ಏನಂತಂದ್ರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಪೋಸ್ಟ್ ಪೋನ್ ಮಾಡುವುದು ಅಥವಾ ಮುಂದೂಡುವುದು, ಒಂದು ವರ್ಷಕ್ಕೆ ಅಥವಾ 2 ವರ್ಷ ತನಕ ತಡೆ ಹಿಡಿದು ಆ ನಂತರ ಅವರು ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ. ಸೊ ಆತರ ಅಥವಾ ಒಂದು ಮಗು ಆದ ನಂತರ ಇನ್ನೊಂದು ಮಗುವಿನ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಅವಕಾಶ, ಅದು ಟೆಂಪರರಿ ಮೆಥಡ್. ಇನ್ನೊಂದು ವಿಧಾನ ಕಾಯಂ ಅಥವಾ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಹಿಳೆಯರಿಗೆ ಟ್ಯುಬೆಕ್ಟಮಿ ಅಂತ ಹೇಳ್ತೇವೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ನಾವೆಲ್ಲ ಹೇಳ್ತೇವೆ, ಅದು ಒಂದು. ಇನ್ನೊಂದು ಪುರುಷರಲ್ಲಿ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ. ಸೊ ಇದು ಎರಡು ಪರ್ಮನೆಂಟ್ ಮೆಥಡ್. ಇನ್ನು ಟೆಂಪರರಿ ಮೆಥಡ್ ಅಲ್ಲಿ ನಾವು ಮೊದಲನೇದಾಗಿ ಸ್ಪೇಸಿಂಗ್ ಮೆಥಡ್ ಅಂತಂದು ಹೇಳ್ತೇವೆ, ಸ್ಪೇಸಿಂಗ್ ಮೆಥಡ್ ಅಂತರವನ್ನು ಕಾಯ್ದುಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಬ್ಯಾರಿಯರ್ ಮೆಥಡ್, ಬ್ಯಾರಿಯರ್ ಅಂತಂದು ಹೇಳಿದ್ರೆ ಒಂದು ಪದರ, ಯಾವುದೇ ಒಂದು ಪದರ ಸ್ಕ್ರೀನಿಂಗ್ ಅಥವಾ ಪದರವನ್ನು ಯೂಸ್ ಮಾಡಿದಾಗ ಸೊ ಇನ್ನೊಂದು ಕಡೆ ಹೋಗದ ಹಾಗೆ, ಅದು ಕಾನ್ಸೆಪ್ಟ್. ನೆಕ್ಸ್ಟ್ ಇಂಟರ್ಯೂಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಹಾರ್ಮೋನಲ್ ಮೆಥಡ್ಸ್ ಅಂಡ್ ಪೋಸ್ಟ್ ಕಾನ್ಸೆಪ್ಷನಲ್ ಮೆಥಡ್, ಆಮೇಲೆ ಇತರ ಮೆಥಡ್ಗಳು. ಇನ್ನು ಬ್ಯಾರಿಯರ್ ಮೆಥಡ್ ಅಲ್ಲಿ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತೆ ಕೆಮಿಕಲ್ ಮೆಥಡ್ ಅಂತ ಎರಡು ವಿಧಾನ ಇದೆ. ಫಿಸಿಕಲ್ ಮೆಥಡ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಅಂತ ಇದೆ, ಆಮೇಲೆ ಡಯಾಫ್ರಮ್ ಅಂತ ವಿಧಾನ ಇದೆ, ಸರ್ವೈಕಲ್ ಕ್ಯಾಪ್ ಅಂತಂದೇಳಿ ಬಳಸಬಹುದು, ಅಥವಾ ವೆಜಿನಲ್ ಸ್ಪಾಂಜ್. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಅಂತಂದೇಳಿ ನಾವು ಹೇಳ್ತೇವೆ. ಇನ್ನು ಕೆಮಿಕಲ್ ವಿಧಾನದಲ್ಲಿ ಫೋಮ್ ಟ್ಯಾಬ್ಲೆಟ್ಸ್ ಅಂತಂದೇಳಿ ಬಳಸಬಹುದು, ಇದು ಕ್ರೀಮ್ ಜೆಲ್ಲಿಸ್ ಅಂತಂದೇಳಿ ಬಳಸಬಹುದು. ಸೊ ಇದಿಷ್ಟು ಬ್ಯಾರಿಯರ್ ಮೆಥಡ್. ಇನ್ನು IUCD ಅಥವಾ ಇಂಟ್ರಯುಟ್ರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್, ಇದರಲ್ಲಿ ಮೆಡಿಕೇಟೆಡ್ ಮತ್ತೆ ನಾನ್ ಮೆಡಿಕೇಟೆಡ್ ಅಂತ ಎರಡು ವಿಧ ಇದೆ. ಮೆಡಿಕೇಟೆಡ್ಗೆ ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಟಿ, ಇನ್ನು ನಾನ್ ಮೆಡಿಕೇಟೆಡ್ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಲಿಪ್ಪಿ ಸ್ಲೂಪ್. ಸೊ ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ಒಂದು ಡೆಲಿವರಿ ಆದ ನಂತರ ಇನ್ನೊಂದು ಡೆಲಿವರಿ ಮಧ್ಯದಲ್ಲಿ ಇದನ್ನು ಬಳಸ್ಕೊಂತಾರೆ. ಪ್ರಸ್ತುತ ಇದನ್ನೇ ಬಹಳಷ್ಟು ಜನ ಮಹಿಳೆಯರು ಬಳಸ್ತಾ ಇದ್ದಾರೆ. ಇನ್ನು ಹಾರ್ಮೋನಲ್ ಮೆಥಡ್, ಹಾರ್ಮೋನಲ್ ಮೆಥಡ್ ಅಲ್ಲಿ ಸೊ ಎರಡು ಟೈಪ್ ಇದೆ. ಒಂದು ನುಂಗುವ ಅಥವಾ ಮಾತ್ರೆ ರೂಪದಲ್ಲಿ ದೊರಕುವಂತಹ ವಿಧಾನಗಳು, ಇನ್ನೊಂದು ಡಿಪಾಟ್ ಫಾರ್ಮುಲೇಷನ್ಸ್ ಅಂತ ಇದೆ. ಈಗ ಮಾತ್ರೆಗಳು ಅಂತಂದ್ರೆ ಅದರಲ್ಲಿ ಕೆಲವೊಂದು ಹಾರ್ಮೋನ್ಸ್ ಇರ್ತದೆ, ಕಂಬೈನ್ಡ್ ಪಿಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಅನ್ನ ಅದು ಕಂಬೈನ್ಡ್ ಮಾಡಿ ಒಂದು ಪಿಲ್ಸ್ ಅನ್ನು ರೆಡಿ ಮಾಡಿರ್ತದೆ. ಸೊ ಈಗ ನೀವು ಕೇಳಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದಾಗ ಮಾಲಾ ಡಿ ಅಂತ ಸಿಗ್ತದೆ. ಸೊ ಇದೇ ಎಕ್ಸಾಂಪಲ್ ಅದು ಕಂಬೈನ್ಡ್ ಪಿಲ್ಸ್, ಅದರಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಸ್ ಇದೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇದೆ. ಇನ್ನು ಬೇರೆ ವಿಧಾನಗಳಂತಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಂದು ಸಿಗ್ತದೆ. ಆಮೇಲೆ ಪೋಸ್ಟ್ ಕಾಯಿಟಲ್ ಪಿಲ್, ಪೋಸ್ಟ್ ಕಾಯಿಟಲ್ ಪಿಲ್ ಅದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ. ಯಾಕಂತಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ, ಅಂತಂದ್ರೆ ಈಗ ಟೀನೇಜರ್ಸ್ ಎಲ್ಲ ಹೋಗಿರ್ತಾರೆ, ತಕ್ಷಣಕ್ಕೆ ಅವರು ಆಕರ್ಷಣೆಗೊಳಗಾಗ್ತಾರೆ, ಲೈಂಗಿಕ ಸಂಪರ್ಕಕ್ಕೆ ಒಳಗಾಗ್ತಾರೆ. ಸೊ ಆಗ ಅವರು ಯಾವುದೇ ರೀತಿಯ ಸುರಕ್ಷಿತ ವಿಧಾನಗಳನ್ನು ಬಳಸಿರುವುದಿಲ್ಲ. ಸೊ ಇಂತಹ ಸಮಯದಲ್ಲಿ ಸೊ ಇವರು ಲೈಂಗಿಕ ಸಂಪರ್ಕದ ನಂತರ 72 ತಾಸಿನ ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಒಂದನ್ನು ನುಂಗಬೇಕು. ಅದಕ್ಕೆ ಪೋಸ್ಟ್ ಕಾಯಿಟಲ್ ಪಿಲ್ ಅಥವಾ ಎಮರ್ಜೆನ್ಸಿ ಪಿಲ್ ಅಂತಂದು ಹೇಳ್ತೇವೆ. ಇನ್ನು ಒನ್ಸ್ ಎ ಮಂತ್ ಪಿಲ್ ಮತ್ತೆ ಮೇಲ್ ಪಿಲ್ ಎಲ್ಲ ಇದೆ. ಸೊ ಇದು ನಾನಾ ರೀತಿಯ ಹಾರ್ಮೋನಲ್ ಪಿಲ್ಸ್ ಈಗ ಬಳಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಕಂಬೈನ್ಡ್ ಪಿಲ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್. ಇನ್ನು ಡೆಪೋಟ್ ಫಾರ್ಮುಲೇಷನ್ಸ್ ಅಲ್ಲಿ ಮೂರು ವಿಧಾನ ಇದೆ, ಅದು ಇಂಜೆಕ್ಟಬಲ್, ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್, ವೆಜನಲ್ ರಿಂಗ್ಸ್. ಸೊ ಇದನ್ನು ಚರ್ಮದ ಕೆಳಗಡೆ ಸಬ್ ಎಪಿಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಅಂತಂದು ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಕೆಳಗಡೆ ಇಂಪ್ಲಾಂಟ್ ಮಾಡೋದು, ಅಂದ್ರೆ ತೋರಿಸೋದು ಅದನ್ನು, ಅದು ಅಲ್ಲಿ ಇನ್ಸರ್ಟ್ ಮಾಡಿದೆ ಅಂತಂದ್ರೆ ಸೊ ಸುಮಾರು ಒಂದು 5 ವರ್ಷಗಳ ತನಕ ಅದು ಎಫೆಕ್ಟ್ ಇರ್ತದೆ. ಶಾಶ್ವತ ವಿಧಾನ. ಸೊ ಇದು ಇನ್ನು ಕಂಬೈನ್ಡ್ ಪಿಲ್ಸ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್ಸ್ ಅದು ಪದೇ ಪದೇ ತಗೊಳ್ತಾ ಇರಬೇಕು. ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮಾಲಾ ಡಿ, ಅದನ್ನ ಪ್ರತಿ ತಿಂಗಳು ತಗೊಳ್ಬೇಕು. ಸೊ ಅದೇ ಇದು ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್. ಸೊ ಇದನ್ನ ಒಂದ್ಸತಿ ಅದನ್ನ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 5 ವರ್ಷಗಳ ತನಕ ಅದು ಎಫೆಕ್ಟ್ ಕೊಡ್ತದೆ. ಇನ್ನು ಇತರೆ ವಿಧಾನಗಳು ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಬೋದು ಅಂತಂದ್ರೆ, ಇದಕ್ಕೆ ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ತೇವೆ. ತಾಯಿ ಎದೆ ಹಾಲುಣಿಸುವುದರಿಂದ, ತಾಯಿ ಎದೆ ಹಾಲುಣಿಸುವುದರಿಂದ ಕೂಡ ತಡೆಗಟ್ಟಬಹುದು. ಸುಮಾರು 1-6 ತಿಂಗಳಿಂದ 1 ವರ್ಷ ತನಕ ಇದನ್ನು ಮುಂದೂಡಬಹುದು. ಅಂಡ್ ಲೈಂಗಿಕ ಸಂಪರ್ಕ ಮಾಡದಿರುವುದು, ಅದಕ್ಕೆ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಕಾಯಿಟಸ್ ಇಂಟರಪ್ಟಸ್ ಅಂತಂದ್ರೆ, ಈಗ ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ಅದು ಎಜಕ್ಯುಲೇಷನ್ ಆಗಿಂತ ಮುಂಚೆನೆ ಅವರ ಗುಪ್ತಾಂಗವನ್ನು ಹೊರಗೆ ತೆಗೆಯೋದಕ್ಕೆ ನಾವು ಕಾಯಿಟಸ್ ಇಂಟರಪ್ಟಸ್ ಅಂತಂದ ಹೇಳ್ತೇವೆ. ಇನ್ನು ರಿದಮ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ಕ್ಯಾಲೆಂಡರ್ ಮೆಥಡ್. ಸೊ ಹೀಗೆ ನಾನಾ ರೀತಿಗಳಿದೆ. ಜನರು ಇದರ ಬಗ್ಗೆ ಸೂಕ್ತ ತಿಳುವಳಿಕೆ ತಗೊಂಡು ಅವರು ಮುಂದುವರಿಬೇಕು. ಸೊ ಹಾಗಾದ್ರೆ ಮಾತ್ರ ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಯೋಜನತೆಯನ್ನ ನೋಡಿದ್ರೆ ಶಿಕ್ಷಣ, ಉದ್ಯೋಗ, ನಂತರ ಮದುವೆಗೆ ಕೊನೆಯ ಪ್ರಯಾರಿಟಿ ಅಂತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಗುವಿನ ಜನನ ಮತ್ತೆ ಅವರನ್ನ ಶಿಕ್ಷಣವನ್ನು ಒದಗಿಸುವಂತಹದ್ದು, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದೆಯಾ ಹೇಗೆ?
0: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸೊ ಅದು ಕಂಡು ಬಂದಿದೆ. ಯಾಕಂತಂದ್ರೆ ಈಗ ಒಂದು ಕುಟುಂಬ ನಡೆಸಬೇಕು ಅಂತಂದ್ರೆ ಯಾರಾದ್ರೊಬ್ರು ಉದ್ಯೋಗ ಮಾಡ್ಲೇಬೇಕು. ಸೊ ಉದ್ಯೋಗ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗುವುದು ಬಹಳ ಕಷ್ಟ ಇದೆ. ಆಮೇಲೆ ಮನೆ ನಡೆಸಬೇಕು ಮತ್ತೆ ಮನೆಯ ಪರಿಕರಗಳು ಮತ್ತೆ ಅವನ್ನೆಲ್ಲ ಕೊಂಡುಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ. ಸೊ ಒಬ್ಬರಿಂದನೇ ಈಗ ಮನೆ ನಡೆಸೋದು ಬಹಳ ಕಷ್ಟ. ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿಯುವಂತ ಕಾಲ ಬಂದಿದೆ, ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗಂಡ ಬೆಳಿಗ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಬೆಳಿಗ್ಗೆ ಹೋಗ್ತಾನೆ, ಕೆಲವೊಮ್ಮೆ ಗಂಡ ನೈಟ್ ಡ್ಯೂಟಿ ಮಾಡ್ತಾನೆ ಅಥವಾ ಕೆಲವೊಮ್ಮೆ ಹೆಂಡತಿ ಕೂಡ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಕಾಲ ಬದಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇಲ್ಲ. ಸೊ ಹಾಗಾಗಿ ದಿನದ 24 ಗಂಟೆನೂ ಕೂಡ ಕೆಲಸ ಮಾಡುವಂತ ಅವಕಾಶ ಇದೆ ಮತ್ತು ಅನಿವಾರ್ಯತೆನೂ ಕೂಡ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಇದರಲ್ಲಿ ಕೂಡ ಅದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತಂದು ಹೇಳಬಹುದು.
1: ಅದರಿಂದ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯಾ
0: ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಣ್ಯದ 2 ಮುಖ ಇದ್ದಾಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
1: ಒಂದು ಕಾಲದಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ಹೇಳ್ತಾ ಇದ್ವಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಹೇಳಿ. ಆಮೇಲೆ ಅದು 2 ಮಕ್ಕಳಾಯ್ತು, ಕಡೆಗೆ 1 ಮಕ್ಕಳಾಯ್ತು, ಈಗ 1 ಇಲ್ದಿದ್ರು ಕೂಡ ನಡೀತದೆ ಅನ್ನುವ ಪರಿಸ್ಥಿತಿ ಬಂದಿದೆ.
0: ಹೌದು ಸರ್, ಅಂತಂದ್ರೆ ಇಕೋ ಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಲ್ಲದೂ ಇರಬೇಕು. ಸೊ ಮಕ್ಕಳು ಇರಲೇಬೇಕು. ಸೊ ಮಕ್ಕಳು ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ. ಸೊ ಮಕ್ಕಳು ಬೇಕದು.
1: ಸರ್, ಈಗ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಜನಸಂಖ್ಯಾ ಹೆಚ್ಚಳದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಅಂತ ಹೇಳಿ?
0: ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ ಅಂತಂದ್ರೆ, ಈ ಜನಸಂಖ್ಯೆಯಿಂದ ಜಾಸ್ತಿಯಾಗಿ ನೀರು, ಗಾಳಿ, ಮಣ್ಣು ಇದರ ಮಾಲಿನ್ಯ ಬೇಗ ಆಗ್ತದೆ. ಯಾಕಂತಂದ್ರೆ ಎಲ್ಲರೂ ನೀರನ್ನು ಬಳಸ್ತಾರೆ, ಶೌಚಕ್ಕೆ ಯೂಸ್ ಮಾಡ್ತಾರೆ, ಶೌಚದ ನಂತರ ಅದನ್ನ ಹೊರಗಡೆ ಬಿಡ್ತಾರೆ, ಆಟೋಮೆಟಿಕಲಿ ಅದು ಸಾಯಿಲ್ ಪೊಲ್ಯೂಷನ್ ಆಗಿ ಆಗ್ತದೆ.
1: ಜೊತೆಗೆ ಹಳ್ಳಿಗಳಿಂದ ನಗರದ ಪಟ್ಟಣಕ್ಕೆ ಒಂದು ವಲಸೆ ಹೋಗುವಂತದ್ದು ಕೂಡ ಜಾಸ್ತಿ ಆಗ್ತದೆ, ಹಳ್ಳಿಯಲ್ಲಿ ಉದ್ಯೋಗ ಇರುವುದಿಲ್ಲ.
0: ಹೌದು ಸರ್. ಸೊ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 34% ಅಷ್ಟು ಜನ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ನಗರಕ್ಕೆ ಆಕರ್ಷಿತರಾಗಿ ಹೋಗುವವರು ಜಾಸ್ತಿ ಆಗಿದೆ. ಕೆಲವೊಮ್ಮೆ ಮಳೆ ಸರಿಯಾಗಿ ಬಂದಿರುವುದಿಲ್ಲ, ಅಲ್ಲಿ ಬೆಳೆ ಬೆಳಿಲಿಕ್ಕೆ ಯಾವುದೇ ಅವಕಾಶದಿಂದ. ಸೊ ಹಾಗಾಗಿ ಅವರು ಪಟ್ಟಣಗಳಿಗೆ ವಲಸೆ ಹೋಗಬೇಕಾಗಿದೆ, ಗುಳೆ ಹೋಗುದು ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ನಗರದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಆಮೇಲೆ ನಗರದ ಮೇಲೆ ಯಾವ ರೀತಿ ಒತ್ತಡ ಆಗ್ತದೆ, ಕೊಳೆಗೇರಿಗಳು ಪ್ರಾರಂಭ ಆಗ್ತವೆ. ಇವು ಒಂದು ಸತಿ ಕೊಳೆಗೇರಿಗಳು ಆಯ್ತು ಅಂತಂದ್ರೆ ಅಲ್ಲಿ ನೈರ್ಮಲ್ಯತೆ ಕುಂಠಿತ ಹೋಗ್ತದೆ. ನೈರ್ಮಲ್ಯತೆ ಕುಂಠಿತಗೊಂಡ ಅಂತಂದ್ರೆ ಅಲ್ಲಿ

0: ಸೊಳ್ಳೆಗಳು ಉತ್ಪತ್ತಿಯಾಗ್ತದೆ. ಇನ್ನು ಸೊಳ್ಳೆಗಳು ಉತ್ಪತ್ತಿ ಆಯಿತು ಅಂತಂದ್ರೆ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ.
1: ಜೊತೆಗೆ ಬಹುಶಃ ಈಗ ವಸತಿ ವ್ಯವಸ್ಥೆ ಆಗ್ಬಹುದು, ಶಿಕ್ಷಣದ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಎಲ್ಲ ಸಮಸ್ಯೆಗಳು ಕೂಡ ಒಂದಕ್ಕೊಂದು ಕೊಂಡಿ ಹಾಗೆ.
0: ಹೌದು ಸರ್, ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ.
1: ಈಗ ಒಂದ್ ದಿವಸ ಹಾಲಿನ ಸಪ್ಲೈ ಇಲ್ಲ ಅಂತ ಆಗ್ಬಹುದು, ಒಂದ್ ದಿವಸ ಪೆಟ್ರೋಲ್ ಇಲ್ಲ ಅಂತ ಆಗ್ಬಹುದು.
0: ಹೌದು ಸರ್, ಇದೆಲ್ಲ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ದುಷ್ಪರಿಣಾಮ ಅಂತಾನೆ ಹೇಳ್ಬಹುದು, ಅಥವಾ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅಲ್ಲಿ 10 ಜನರಿಗೆ ಅಂತಂದೇಳಿ ಸೀಮಿತವಾಗಿದ್ದ ಹಾಲು ಅಥವಾ ನೀರು ಅಥವಾ ಪೆಟ್ರೋಲ್ ಸಡನ್ ಆಗಿ ಇನ್ನು 100 ಜನ ಹೋದ್ರು ಅಂತಂದ್ರೆ ಅದನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ದುಷ್ಪರಿಣಾಮ ಎಲ್ಲ ನಾವು ಎದುರಿಸಲೇಬೇಕಾಗ್ತದೆ.
1: ಅಂದ್ರೆ ಒಂದು ಹೋಟೆಲ್ ನಲ್ಲಿ 100 ಜನರಿಗೆ ಮಾತ್ರ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ರೆ 1,000 ಜನ ಏಕಕಾಲದಲ್ಲಿ ಬಂದ್ಬಿಟ್ರೆ ಏನಾಗ್ತದೆ, ಹಾಗೆ
0: ಕಷ್ಟ ಆಗ್ತದೆ.
1: ಸರಿ, ಈಗ ವಿವಿಧ ಇಲಾಖೆಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳಾಗ್ಬಹುದು, ಸರ್ಕಾರ ಆಗ್ಬಹುದು, ಇವರ ಒಂದು ಪಾತ್ರ ಏನು ಈ ಜನಸಂಖ್ಯಾ ಜಾಗೃತಿಯಲ್ಲಿ?
0: ಸರ್, ಈಗ ನಾನಾ ಇಲಾಖೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾವೆ. ಸೊ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಗಿರ್ಬೋದು ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ಕೌನ್ಸಿಲ್ ಅಥವಾ NPC ಆಗಿರ್ಬೋದು, ಜನಸಂಖ್ಯಾ ಸ್ಥಿರತೆ ಕೋಶ JK ಆಗಿರ್ಬೋದು, ನೀತಿ ಆಯೋಗ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಂಗ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಹೀಗೆ 10 ಹಲವಾರು ಇಲಾಖೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೈ ಜೋಡಿಸಿದ್ದೇವೆ. ಇವುಗಳ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳಾಗಿದೆ ಮತ್ತು ಇವು ಏನು ವಿಧಾನಗಳಾಗಿರ್ಬೋದು ಅಥವಾ ತರಬೇತಿಗಳಾಗಿರ್ಬೋದು ಅತ್ಯಂತ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳು. ಇವನ್ನ ಜನಸಾಮಾನ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಮೂಡಿಸುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ದಂಪತಿಗಳನ್ನು ಸಂಪರ್ಕಿಸಿ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಇನ್ನು ಅತ್ಯಂತ ತಳಮಟ್ಟದಲ್ಲಿ ಇರುವಂತಹ ತಾಯಿ ಮಗುವನ್ನ ಆರೈಕೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕುಟುಂಬ ಕಲ್ಯಾಣ ಇದರಲ್ಲಿ ಇರುವಂತಹ ವಿಧಾನಗಳನ್ನು ತಿಳಿಸುವುದು ಮತ್ತೆ ಹಂಚುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸುತ್ತಾ ಇದ್ದಾರೆ. ಇವರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ NPC ಮತ್ತು JK ಅನುಷ್ಠಾನಗೊಳಿಸುವಲ್ಲಿ ಮಾತ್ರ ಪಾತ್ರ ವಹಿಸ್ತಾ ಇದ್ದಾವೆ. ನೀತಿ ಆಯೋಗ, ಇವು ಭಾರತದಾದ್ಯಂತ ಅಂಕಿಅಂಶಗಳನ್ನು ಪಡೆದು ವಿಮರ್ಶೆ ಮಾಡಿ ಗುರಿ ಮುಟ್ಟಲು ಹೊಸ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ತಾ ಇದೆ ಹಾಗೂ ಮದುವೆಗಳನ್ನು ಮುಂದೂಡುವ ಕಾರ್ಯಕ್ರಮ ಕೂಡ ಕೈಗೊಂಡಿದೆ. ಆಮೇಲೆ ಟೀನೇಜ್ ಪ್ರೆಗ್ನೆನ್ಸಿ ತಡೆಗಟ್ಟುವುದರಲ್ಲೂ ಕೂಡ ಇವು ಕಾರ್ಯೋನ್ಮುಖವಾಗಿವೆ. ಹೆಣ್ಣು ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ನ್ಯೂಟ್ರಿಷನಲ್ ಹೆಲ್ತ್ ಅಥವಾ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಇಲಾಖೆ ಹದಿಹರಿಯದ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಪಂಚಾಯತ್ ರಾಜ್, ಇದು ಮುಖ್ಯ ಕೆಲಸ ಏನಂತಂದ್ರೆ ಬಡತನ ನಿರ್ಮೂಲನೆ. ಒಂದ್ಸತಿ ಬಡತನ ನಿರ್ಮೂಲನೆ ಆಯ್ತು ಅಂತಂದ್ರೆ ಇವನ್ನೆಲ್ಲ ನಾವು ಸರಿ ತೂಗಿಸಬಹುದು. ಸೊ ಹೀಗೆ ಹಲವಾರು ಇಲಾಖೆಗಳು ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ಇಲಾಖೆಗಳಲ್ಲಿ ಉತ್ತಮ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೂ ಸಂಶೋಧನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಕೆಲವೊಂದು ಸ್ಟ್ರಾಟಜಿ ಮಾಡಿದ್ದಾರೆ. ಏನು ಅಂತಂದ್ರೆ ಹೊಸ ಹೊಸ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ಸ್, ಸೆಂಟಕ್ರೋಮನ್ ಅಂಡ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಜನರು ಡಿಮ್ಯಾಂಡ್ ಮಾಡಬೇಕು ಅಂತಂದೇಳಿ ಗುರಿಯಿಂದ ಆ ಪ್ಯಾಕೆಟ್ ಅನ್ನು ತುಂಬಾ ಆಕರ್ಷಕವಾಗಿ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ.
1: ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
0: ಸರ್, ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಯುವಜನರಿಗೆ ಅವಕಾಶ. ಯುವಜನರೇ ದೇಶದ ಮುಂದಿನ ಭವಿಷ್ಯ ಅಂತಂದು ಹೇಳಬಹುದು. ಈ ಯುವಶಕ್ತಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ದೇಶ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದು ಅವರೇ ನಿರ್ಧರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯುವಕರು ಈ ಎಲ್ಲಾ ವಿಧಾನಗಳನ್ನು ತಾವು ಅರಿತು ಮತ್ತು ಎಲ್ಲರಿಗೂ ತಿಳಿಸಿ ಸೊ ದೇಶವನ್ನು ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು ಅಂತಂದು, ಯಾಕಂತಂದ್ರೆ ಅವರಿಗಷ್ಟೇ ಇದು ಶಕ್ತಿ ಇದೆ.
1: ಬಹಳ ಸಂತೋಷ ಡಾಕ್ಟರ್ ಹೇಮಗಿರಿಯವರೇ. ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು

0: ಭವಿಷ್ಯಕ್ಕಾಗಿ. ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಡನೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ಪಿ ದೇವರಾಜ.
2: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ಐಡಿ ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 August 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನ ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗ ನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ, ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ ಸ್ವಯಂಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ

0: ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ನ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇಕಡ 30% ನೆರವು ದೊರೆಯಲಿದೆ. ಒಟ್ಟು 1650 ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಎಬಿಪಿಎಂ ಜೆಎವೈ ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರ್ ಅನ್ನ ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು. ಅದರಲ್ಲಿರುವ ಆಭಾ ನಂಬರ್ ಅನ್ನ ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಆ ಸಂಖ್ಯೆಯನ್ನು ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡ್ ಅನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ಎಬಿಪಿಎಂ ಜೆಎವೈ ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000 ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನು ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇ ಫಾರ್ಮಸಿ ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯೋಗ್ನೆಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. ಪಿಎಂಜೆಎವೈ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111565 ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000 ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಯನ್ನ ಜಾರಿಗೆ ತಂದಿದ್ದು ಎಲ್ಲ ಅರ್ಹರು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು.
1: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ ಎಸ್ಪಿ ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ದ ಪ್ರದೇಶಕ್ಕಾಗಿ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ದ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026 ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ

0: ಗಡಿಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ ಶೇಕಡ 75ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ 0.05ರಷ್ಟಿದ್ದರೂ 2024-25ರ ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ದ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ

0: ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಸಮಯ ಆಗಿದೆ 1:25. ನೀವು ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕೇಳಿ ಭಾವಗೀತೆಗಳನ್ನು. ಆರಂಭಕ್ಕೆ ಬಲ್ಲೆ ನಿನ್ನ ಮನಸ ಸಖಿ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಭಾವರಚನೆಗೆ ಸ್ವರವಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಾವಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ತೈಲವಿರದ ಹಣತೆಯಲ್ಲಿ ಉರಿದು ನಲಿಯುವುದೇ. ಕೆಸಿ ಶಿವಪ್ಪ ಅವರ ಭಾವರಚನೆಗೆ ಸ್ವರವಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಚಿತ್ರಗೀತೆಗಳು. ಆರಂಭಕ್ಕೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಯುಗಪುರುಷ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. 3, 4.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಇನ್ನು ಮುಂದೆ ಕೇಳಿ ಜಿ ಉದಯಶಂಕರ್ ಅವರ ಗೀತೆಗೆ ಶಂಕರ್ ಗಣೇಶ್ ಅವರ ಸಂಗೀತವಿರುವ ವಿಜಯೋತ್ಸವ ಚಿತ್ರದ ಗೀತೆ. ಮೂಡಿಬರುವ ಧ್ವನಿ ರಾಜ್ಕುಮಾರ್ ಭಾರತಿಯವರದು.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹೇಮಂತ್ ಮತ್ತು ಲತಾ ಹಂಸಲೇಖಾ ಅವರು ಹಾಡಿರುವ ಕುರಿಗಳು ಸರ್ ಕುರಿಗಳು ಚಿತ್ರದ ಗೀತೆಯನ್ನು ಗೀತೆ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ
1: ಗೆಲುವಿನ ಹೆಜ್ಜೆ
0: ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು. ಇನ್ನು ಮುಂದೆ ಕೇಳಿ ಜಯಂತ್ ಕಾಯ್ಕಿಣಿಯವರು ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಜಂಗ್ಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಂಡಿ ಪಲ್ಲವಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು ಈ ಮಧ್ಯಾಹ್ನ 2:40 ಗಂಟೆಗೆ.

ಆಕಾಶವಾಣಿ ಹಾಸನ ಎಫ್ಎಂ. ವೇಳೆಯಾಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ

0: ಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ ಒಂದರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆಹಚ್ಚಲಾಗಿದೆ. ಇದರೊಂದಿಗೆ 2042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ ಒಟ್ಟು 5910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 1142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16 ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8 ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18-30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30 ಮಧ್ಯಾಹ್ನ 3 ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5905 4 8902 9955 8706 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6 ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ದ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಪ್ರೇಮರಾಗ ಹಾಡುಗೆಳತಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ ಗುರುರಾಜ್.

ಇನ್ನು ಮುಂದೆ ಕೇಳಿ ರಾಜೇಂದ್ರ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿರುವ ಕುಟುಂಬ ಚಿತ್ರದ ಗೀತೆಯ ಗಾಯಕರು ಉದಿತ್ ನಾರಾಯಣ್ ಮತ್ತು ನಂದಿತಾ.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ
1: ಗೆಲುವಿನ ಹೆಜ್ಜೆ
0: ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೊನಲ್ ಗಾಂಜಾವಲ ಅವರ ಧ್ವನಿಯಲ್ಲಿರುವ ಹುಬ್ಬಳ್ಳಿ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಗೀತೆಗೆ ಎ ಆರ್ ಹೇಮಂತ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸ್ಪರ್ಶ ಚಿತ್ರದ ಗೀತೆಯನ್ನ. ಹರಿಹರನವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಎಂಎನ್ ವ್ಯಾಸರಾವ್, ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.

ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕಾ? ಹಾಗಾದರೆ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಗೀತೆ ಯಾವುದು, ಯಾವ ಚಿತ್ರದು, ಯಾವ ಹಾಡು, ಮತ್ತು ನಿಮ್ಮ ಹೆಸರು, ನಿಮ್ಮ ಊರು ಇವಿಷ್ಟನ್ನು ಟೈಪ್ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸಿ. 9141868637 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ರವಾನಿಸಿ ಮೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ.

ಆಗಲೇ ಸಂದೇಶಗಳು ಬರ್ತಾ ಇವೆ. ಯಾರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಗಾಗಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ಸಂತೋಷ ಆಹಾ ಸಂತೋಷ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ವಿಜಯನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

ಮುಂದಿನ ಸಂದೇಶ ಬಂದಿದೆ. ಅನಿಲಕುಮಾರ, ತಡಕನಹಳ್ಳಿ, ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆ. ಇವರು ನಮಗಾಗಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಿಂದ ತಾನನ ತನ್ನ ಕುಣಿಸಿದ ಯೌವ್ವನ ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಶಿವರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದೆ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದ

0: ಇರಲಿ. ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
0: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
0: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ, ಮಡೆನೂರು.
2: ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಂದಿನ ಕೋರಿಕೆ ಬಂದಿದೆ. ಅರಸೀಕೆರೆಯಿಂದ ಲತಾ ಲೋಕೇಶ್ ಮಾರುತಿನಗರ ಅಂತ ಹಾಕಿದ್ದಾರೆ. ಮಾರುತಿನಗರದಿಂದ ಇವರು ನಮಗಾಗಿ ಡಾನ್ಸ್ ರಾಜಾ ಡಾನ್ಸ್ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯಾನಂದ್ ಅವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆ ಚೆಲುವೆಯೇ ನಿನ್ನ ನೋಡಲು ಚಿತ್ರದ್ದು. ಈ ಗೀತೆಯನ್ನು ಮೆಚ್ಚಿ ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅಶ್ವಿನಿ ಅವರು. ಅವರು ಲೋಕೇಶ್ ಅವ್ರಿಗೋಸ್ಕರ ಈ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹಾಕಿದ್ದಾರೆ. ಸೊ ನಿಮಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಸುನೀತಾ ಗೋಪರಾಜ್. ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣ್, ಸಂಗೀತ ವಿ ಹರಿಕೃಷ್ಣ ಅವರದು.

0: ಕೇಳುಗರೆ, ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿಯನ್ನು ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
0: ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೀವು ಕೂಡ ಸಂದೇಶವನ್ನು ಕಳಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಆಲಿಸಬಹುದು. ಸಂದೇಶ ಕಳಿಸಲು ವಾಟ್ಸಪ್ ಸಂಖ್ಯೆ ಹೀಗಿದೆ: 9141686367. ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಚಿತ್ರದ್ದು, ನಿಮ್ಮ ಹೆಸರು ಮತ್ತು ಊರು ಇವಿಷ್ಟನ್ನು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ಮುಂದಿನ ಸಂದೇಶ ಬಂದಿದೆ ಪ್ರಜ್ಞಾ ಭಟ್ಟ, ಪ್ರಸನ್ನ ಭಟ್ಟ, ಗರಿಮಾ ಭಟ್ಟ, ಇಂದಿರಾ ಭಟ್ಟ ಯಲ್ಲಾಪುರದಿಂದ. ಯಲ್ಲಾಪುರ ತಾಲೂಕಿನ ಭರತನಹಳ್ಳಿಯಿಂದ ನಾವು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ನಮಗಾಗಿ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಅಂದ್ಬಿಟ್ಟು ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಗೀತರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಮುಂದಿನ ಸಂದೇಶ ಬಂದಿದೆ. ಹಾಸನ ತಾಲೂಕು ಕೌಶಿಕದಿಂದ ನಮಗಾಗಿ ಚೌಕಾ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದು ನಮ್ಮ ಅಪ್ಪನಿಗಾಗಿ ಅಪ್ಪ ಐ ಲವ್ ಯು ಪಾ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಅವರ ಹೆಸರು ಅನ್ನಪೂರ್ಣ ಅಂತ ಅಂದ್ಬಿಟ್ಟು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ. ಈಗ ಅನುರಾಧ ಭಟ್ ಅವರ ಸ್ವರದಲ್ಲಿ ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಕೇಳುಗರೆ, ಇದೊಂದು ಪ್ರಕಟಣೆ. ಪ್ರಕಟಣೆ ನಂತರ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮ ಮುಂದುವರೆಯಲಿದೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15 ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಹಾಗೆಯೇ ಮಾವಿನ ಬೆಳೆಗೂ ಸಹ ಪ್ರೀಮಿಯಂ ಪಾವತಿಸಲು 2026 ಜುಲೈ

ಈ ತಿಂಗಳ 31ನೇ ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ನೀವೀಗ ಕೇಳ್ತಾ ಇರುವಂತಹ ಗೀತೆ ಆಕಸ್ಮಿಕ ಚಿತ್ರದು. ಈ ಗೀತೆಯನ್ನ ಮೆಚ್ಚಿ ನಮಗೆ ಕೋರಿಕೆಯನ್ನ ಕಳಿಸಿದ್ದಾರೆ ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿಯಿಂದ ಗಂಗೇನಹಳ್ಳಿಯಿಂದ ಮಂಜು, ಆಶಾ, ಪ್ರಥಮ್ ಮತ್ತು ಪ್ರಾರ್ಥನಾ ಅವರು. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಈಗ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪರಾಜಿತ ಚಿತ್ರದು. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಇಂದು ಅಂಬಿ ಬೇಲೂರಿನಿಂದ. ಇವರು ನಮಗಾಗಿ ದಯವಿಟ್ಟು ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ ಕೇಳಿ. SP ಶೈಲಜಾ ಅವರ ಸ್ವರದಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಗೀತರಚನೆ, ರಜನ್ ಮತ್ತು ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರು ನಮಗೆ ಕೋರಿಕೆಯನ್ನು ಕಳಿಸಿದ್ದಾರೆ. ನಮಗಾಗಿ ಮೈಸೂರು ಮಲ್ಲಿಗೆ ಚಿತ್ರದಿಂದ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರ ಸ್ವರದಲ್ಲಿ ಈ ಗೀತೆ ಇದೆ. ಕೆಎಸ್ ನರಸಿಂಹಸ್ವಾಮಿ ಅವರ ಗೀತರಚನೆಯನ್ನು ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಿ ಅಶ್ವಥ್.

ನಿಮ್ಮ ಸಂದೇಶ ಮೇಘಸಂಗೀತ ಕಾರ್ಯಕ್ರಮದ ಕೊನೆಯ ಗೀತೆ ಕಲರ್ಸ್ ಚಿತ್ರದು. ಕುಮಾರ್ ಸಾಹಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಮಳವಳ್ಳಿ ಶ್ರೀಕೃಷ್ಣನ್ ಅವರು ಗೀತೆಯನ್ನು ಬರೆದಿದ್ದಾರೆ. ಕಲರ್ಸ್ ಮಹೇಶ್ ಅವರ ಸಂಗೀತವಿದೆ. ಈ ಗೀತೆಯನ್ನು ಮೆಚ್ಚಿರುವವರು ಯಾರು ಅಂತ ಅಂದರೆ ಮಮತಾ ಶಿವರಾಜ್ ಭದ್ರಾವತಿಯಿಂದ. ಇವರು ನಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನಿಮಗೆ ಮೆಚ್ಚಿನ ಗೀತೆ ಈಗ ಕೇಳಿ.

ಇದುವರೆಗೂ ನಿಮ್ಮ ಸಂದೇಶ ಮೇಘ ಸಂಗೀತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಂದೇಶ ಕಳಿಸಿದ ಎಲ್ಲ ಶ್ರೋತೃಗಳಿಗೂ ವಂದನೆಗಳು.

0: ಈ ಸಂಜೆಯ ಪ್ರಸಾರದಲ್ಲಿ ಇನ್ನು ಮುಂದೆ 6:15 ಭಾವಗೀತೆಗಳು, 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು, ಈ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ದಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಕನ್ನಡ ಚಿತ್ರಗೀತೆಗಳು, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿಯಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದರ್ಬೆಟ್ಟು ಅವರೊಂದಿಗೆ ಮಾತುಕತೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಆರ್ ಮಾಧುರಿದೇವಿ ಅವರ ವೀಣಾವಾದನ ಪ್ರಸಾರವಾಗಲಿದೆ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ, 6:35 ಮತ್ತು 6:50 ಹಾಗೆ 7:15 ಭಾವಗೀತೆಗಳನ್ನು ಆಲಿಸಬಹುದು. 6:45 ರೈತರಿಗೆ ಸಲಹೆ. ನಾಳೆ ಬೆಳಿಗ್ಗೆ 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಲಿಖಿತಾ ಎಂಪಿ. 8:45 ಭಾವಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಗ್ಗೆ 9:00 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳು, 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಗೆಲುವಿನ ಹೆಜ್ಜೆ ವಿವಿಧ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜಿನ ಅಲೈಡ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಪ್ರಸಾರ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವ್ ಕುಮಾರ್ ದೇ ಅವರ ಬಾನ್ಸುರಿ ವಾದನ, 12:05 ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿಯವರ ಅನುಭವ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು, ಈ ಕುರಿತು ಡಾ ಮಾಲತಿ ಅವರೊಂದಿಗೆ ಸಂದರ್ಶನ. 11:00 ಪ್ರಗತಿಪಥ ವಿಷಯ ಪಿಎಂ ಧನ್ಧನ್ಯ ಯೋಜನೆ. 1:20 ಭಾವಗೀತೆಗಳು.

ಮೂವತ್ತು ನಿಮಿಷಕ್ಕೆ ಮತ್ತು 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ಕೇಂದ್ರದಿಂದ ಮನ್ ಚಾಹೇ ಗೀತ್. 3:30 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ನಾಟ್ಯ ತರಂಗ್. 4:00 ಉಜಾಲೆ ಮುಂಬೈ ಕೇಂದ್ರದಿಂದ.

ನಾಳಿನ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, 6:15 ಭಾವಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ನಮ್ಮ ನಿಲಯದಿಂದ ಕೃಷಿರಂಗ, ಇದರಲ್ಲಿ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. 8:00 ಕನ್ನಡ ಚಿತ್ರಗೀತೆಗಳು ನಮ್ಮ ನಿಲಯದಿಂದ, 8:30 ಗಜಲ್ಗಳನ್ನು ಆಲಿಸಬಹುದು. ನಾಳೆ ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ನಾಟಕ ತಿದ್ದಿ ಬರೆದ ನಾಟಕ, 10:00 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭಾ, ಇದರಲ್ಲಿ ಕುಮಾರ್ ಮರ್ಡೂರ್ ಅವರ ಗಾಯನ ಪ್ರಸಾರವಾಗಲಿದೆ. ಇವಿಷ್ಟು ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಅರುಣ್ ಕುಮಾರ್ ಎಂಬ 30 ವರ್ಷ ವಯಸ್ಸಿನ ವ್ಯಕ್ತಿಯು ದಿನಾಂಕ 16/9/2025 ಅರಸೀಕೆರೆಯಿಂದ ಕಾಣೆಯಾಗಿರುತ್ತಾರೆ. ಅರುಣ್ ಕುಮಾರ್ ಎಂಬ ವ್ಯಕ್ತಿಯ ವಿವರ ಹೀಗಿದೆ. ವಯಸ್ಸು 30 ವರ್ಷ, ಕಪ್ಪು ಮೈಬಣ್ಣ, ಸಾಧಾರಣ ಶರೀರ, ಕೋಲುಮುಖ, 5 ಅಡಿ ಎತ್ತರ ಇದ್ದು ಬಾಯಿಯ ಮೇಲ್ಗಡೆಯ ಒಂದು ಬಾಚಿ ಹಲ್ಲು ಅರ್ಧ ಮುರಿದಿರುತ್ತದೆ. ಇವರಿಗೆ ಮಾತನಾಡಲು ಬರೋದಿಲ್ಲ. ಕಾಣೆಯಾದಾಗ ಸಿಮೆಂಟ್ ಬಣ್ಣದ ಅರ್ಧ ತೋಳಿನ ಟೀಶರ್ಟ್ ಹಾಗೂ ಕಪ್ಪು ಬಣ್ಣದ ಒಳ ಉಡುಪನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಅರುಣ್ ಕುಮಾರ್ ಎಂಬ 30 ವರ್ಷ ವಯಸ್ಸಿನ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಇಲ್ಲವೇ ಆರಕ್ಷಕ ಉಪನಿರೀಕ್ಷಕರು, ರೈಲ್ವೆ ಪೊಲೀಸ್ ಠಾಣೆ, ಅರಸೀಕೆರೆ ಇಲ್ಲಿಗೆ ತಿಳಿಸುವಂತೆ ಪ್ರಕಟಣೆಯಲ್ಲಿ ಕೋರಿದೆ.

ಶ್ರೀಮತಿ ದೈವಶಾಲಾ ಬಂಡುಮೋರೆ ಎಂಬ 46 ವರ್ಷ ವಯಸ್ಸಿನ ಮಹಿಳೆಯು ದಿನಾಂಕ 12/6/2026 ರೈಲ್ವೆ ಪೊಲೀಸ್ ಠಾಣೆ ಅರಸೀಕೆರೆ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಶ್ರೀಮತಿ ದೈವಶಾಲಾ ಬಂಡುಮೋರೆ ಇವರ ವಿವರ ಹೀಗಿದೆ. ವಯಸ್ಸು 46 ವರ್ಷ, ಗೋಧಿ ಮೈಬಣ್ಣ.

ದೃಢಕಾಯ ಶರೀರ, ದುಂಡು ಮುಖ ಹೊಂದಿದ್ದು 5.2 ಅಡಿ ಎತ್ತರವಿದ್ದಾರೆ. ಬೆನ್ನಿನಲ್ಲಿ ಒಂದು ಚಿಕ್ಕ ಗುಳ್ಳೆ ಇರುತ್ತದೆ. ಎದೆಗೂಡಿನ ಕೆಳಭಾಗದಲ್ಲಿ ಆಪರೇಷನ್ ಮಾರ್ಕ್ ಇರುತ್ತದೆ. ಮರಾಠಿ ಭಾಷೆಯನ್ನು ಬಲ್ಲವರಾಗಿದ್ದು ಕಾಣೆಯಾದಾಗ ನೀಲಿ ಬಣ್ಣದ ಬಾರ್ಡರ್ ಇರುವ ಪಿಂಕ್ ಸೀರೆಯನ್ನು ಉಟ್ಟಿರುತ್ತಾರೆ. ನೀಲಿ ಬಣ್ಣದ ಬ್ಲೌಸನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಶ್ರೀಮತಿ ದೈವಶಾಲಾ ಬಂಡುಮೊರೆ ಎಂಬ 46 ವರ್ಷ ವಯಸ್ಸಿನ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಆರಕ್ಷಕ ಉಪನಿರೀಕ್ಷಕರು ರೈಲ್ವೆ ಪೊಲೀಸ್ ಠಾಣೆ ಅರಸೀಕೆರೆ ಇಲ್ಲಿಗಾಗಲಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ತಿಳಿಸುವಂತೆ ಪ್ರಕಟಣೆಯಲ್ಲಿ ಕೋರಿದೆ. ಕಾಣೆಯಾದವರ ಪತ್ತೆಗಾಗಿ ಪ್ರಕಟಣೆಗಳನ್ನು ಕೇಳಿದಿರಿ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಸಮಯವನ್ನು ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 6:15:04. ಇದು ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು.
1: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
2: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
3: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
6: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 BLOಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ದೀಪಾ ಸತ್ಯನಾರಾಯಣ ಅವರ ಸ್ವರದಲ್ಲಿರುವ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಕವಿತೆಯನ್ನು.

0: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಿ ಪುಷ್ಪಲತಾ ಅವರು ಹಾಡಿರುವ ಡಾ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುವೆಂಪು ಅವರ ಕವಿತೆಯನ್ನು ದೀಪಾ ಸತ್ಯನಾರಾಯಣ ಅವರ ಸ್ವರದಲ್ಲಿ.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಕೇಳುಗರೆ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದರ್ಬೆಟ್ಟು ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇಂದು ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಆಲಿಸಬಹುದು. 8:30 ಗಜಲ್ಗಳನ್ನು ಕೇಳಬಹುದು. ಇಂದು ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಆರ್ ಮಾಧುರಿದೇವಿಯವರ ವೀಣಾವಾದನ ಮೂಡಿಬರಲಿದೆ.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. 8:45 ಭಾವಗೀತೆಗಳನ್ನು ಆಲಿಸಬಹುದು. 9:00 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದು ಆಕಾಶವಾಣಿ ಹಾಸನ. ಸಮಯ 6:37 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
0: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ

0: ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ದಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನು ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ

0: ಮತಗಟ್ಟೆಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 876,556 ಅಂದರೆ ಶೇಕಡಾ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಹಾಸನ.

0: ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು, ಈ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತಂತೆ ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ 12ನೇ ತಾರೀಕನ್ನ ನಬಾರ್ಡ್ ಸಂಸ್ಥಾಪನಾ ದಿವಸ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತೇವೆ. 1982 ಇಸವಿಯಲ್ಲಿ ಬಹಳ ಮಹತ್ವಾಕಾಂಕ್ಷೆಯೊಂದಿಗೆ ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆಯನ್ನ ಮಾಡಲಾಯಿತು. ಕಳೆದ 44 ವರ್ಷಗಳಲ್ಲಿ ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಬಾರ್ಡ್ ಬಹಳ ಮಹತ್ವದ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದೆ, ಇವತ್ತಿಗೂ ಕೂಡ ಮಾಡ್ತಾ ಇದೆ. ಇವತ್ತಿನ ವಿದ್ಯಮಾನಗಳನ್ನ ಅರಿತುಕೊಂಡು ಇವತ್ತಿನ ಅಗತ್ಯತೆಗಳು ಏನಿದ್ದಾವೆ, ಅದರಲ್ಲೂ ಕೂಡ ಈ ಗ್ರಾಮೀಣ ಭಾಗದ

0: ಜನರಿಗೆ ಉದ್ಯೋಗ ಸೃಷ್ಟಿಯನ್ನ ಮಾಡುವ ಕಾರಣಕ್ಕಾಗಿ, ಅವರ ಒಂದು ಆದಾಯದ ಮಟ್ಟವನ್ನು ಹೆಚ್ಚಳ ಮಾಡುವಂತಹ ಕಾರಣಕ್ಕಾಗಿ, ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಅಗತ್ಯ ಇರತಕ್ಕಂತಹ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಬಾರ್ಡ್ ಬಹಳ ಮಹತ್ವಪೂರ್ಣವಾದಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ, ಇವತ್ತಿಗೂ ಕೂಡ ಮಾಡ್ತಾ ಇದೆ. ಇಷ್ಟೆಲ್ಲ ಮಹತ್ವ ಇರತಕ್ಕಂತಹ ಈ ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು, ಯಾವ ಕಾರಣದಿಂದ ಸ್ಥಾಪನೆಯನ್ನು ಮಾಡಲಾಯಿತು, ಹೇಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಎಷ್ಟೆಲ್ಲ ಕೊಡುಗೆಯನ್ನು ನೀಡಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಥವಾ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಬಾರ್ಡ್ ಸಂಸ್ಥೆ ಈಗ 44 ವರ್ಷಗಳನ್ನ ಪೂರೈಕೆಯನ್ನ ಮಾಡಿ 45ನೇ ವರ್ಷಕ್ಕೆ ಕಾಲನ್ನ ಇಡ್ತಾ ಇದೆ. ಈ ಸಂದರ್ಭದಲ್ಲಿ ತಮಗೆ ಶುಭಾಶಯಗಳು ಮೇಡಮ್.
1: ಧನ್ಯವಾದಗಳು ಸರ್.
0: ನಬಾರ್ಡ್ ಅನ್ನ ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ,
1: ಅದು
0: ಹೆಸರು ಕೂಡ ಒಂಥರ ಚೆನ್ನಾಗಿದೆ. ಏನು ಮೇಡಮ್ ನಬಾರ್ಡ್ ಅಂತ ಅಂತಂದ್ರೆ?
1: ಸರ್, ನಬಾರ್ಡ್ ಅಂತ ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ಇದು 1982 12ನೇ ಜುಲೈ ಕೇಪ್ರಿಕಾರ್ಡ್ ಅಂತ ಒಂದು ಕಮಿಟಿ ಇರುತ್ತೆ ಸರ್. ಕೇಪ್ರಿಕಾರ್ಡ್ ಅಂತ ಹೇಳಿದ್ರೆ ಕಮಿಟಿ ಟು ರಿವ್ಯೂ ಅರೇಂಜ್ಮೆಂಟ್ಸ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಬಿ ಶಿವರಾಮನ್ ಅನ್ನೋರ ಚೇರ್ಮನ್ಶಿಪ್ ಅಲ್ಲಿ ಇದನ್ನ ಕನ್ವೀನ್ ಮಾಡಿರ್ತಾರೆ ಈ ಕಮಿಟಿನ. ಇದು ಹಿಂದೆ ನಬಾರ್ಡ್ ಅನ್ನೋದು ಆರ್ಬಿಐ ನಲ್ಲಿ ಒಂದು ಅಂಗವಾಗಿತ್ತು, ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಒಂದು ಅಂಗ ಆಗಿತ್ತು. ಅದಕ್ಕೆ ಒಂದು ಫೋಕಸ್ಡ್ ಅಟೆನ್ಷನ್ ಬೇಕಾಗುತ್ತೆ ಅಂತ ಹೇಳಿ ಈ ಕಮಿಟಿ ರೆಕಮೆಂಡೇಶನ್ ಬೇಸಿಸ್ ಮೇಲೆ ನಬಾರ್ಡ್ನ ಜನನ ಆಗುತ್ತೆ. ಇದು ಒಂದು ಪಾರ್ಲಿಮೆಂಟರಿ ಆಕ್ಟ್ ಮೂಲಕ 12th July 1982 ಇದು ಸ್ಟಾರ್ಟ್ ಆಗುತ್ತೆ.
0: 1982 ಇದನ್ನ ಪ್ರಾರಂಭವನ್ನು ಮಾಡಲಾಗುತ್ತೆ. ಇದು ಮೊದಲು ಏನು ತಾವು ಹೇಳಿದಾಗೆ ಆರ್ಬಿಐ ಅಂತ ಹೇಳಿ ಏನಿದೆಯೋ ಅದರ ಒಂದು ಭಾಗವಾಗಿ ಕೆಲಸವನ್ನು ಮಾಡ್ತಾ ಇತ್ತು. 1982 ಇದೇ ಒಂದು ಪ್ರತ್ಯೇಕವಾದಂತಹ ಬ್ಯಾಂಕ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದೆ. ಯಾವ ಉದ್ದೇಶದಿಂದ ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು?
1: ಇದರ ಮೂಲ ಉದ್ದೇಶ ಸರ್, ನಾನು ಆಗ್ಲೇ ಹೇಳಿದಾಗೆ ಒಂದು ಫೋಕಸ್ಡ್ ಅಟೆನ್ಷನ್ ಬೇಕು ಅಂದ್ರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆನೆ ಚಿಂತೆ ಮಾಡಿ ಯಾವ ರೀತಿ ನಾವು ಅದನ್ನ ಜನರಿಗೆ ಉತ್ತಮವಾದ ಸೌಲಭ್ಯಗಳನ್ನ ತಲುಪಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದನ್ನ ಪ್ರಾರಂಭ ಮಾಡಲಾಯಿತು. ಅಂದ್ರೆ ಒಂದು ಲೈನ್ ಅಲ್ಲಿ ನಮ್ದು ವಿಷನ್ ಆಫ್ ನಬಾರ್ಡ್ ಅಂತ ಏನಂತ ಹೇಳ್ಬಹುದು ಅಂತ ಹೇಳಿದ್ರೆ ಗ್ರಾಮೀಣ ಸಮೃದ್ಧಿಯನ್ನ ಬೆಳೆಸುವ ರಾಷ್ಟ್ರದ ಅಭಿವೃದ್ಧಿ ಬ್ಯಾಂಕ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ನಬಾರ್ಡ್ನ ಮಿಷನ್ ಏನು ಅಂತಂದ್ರೆ ಸುಸ್ಥಿರ ಹಾಗೂ ಸಮಾನ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನ ಆರ್ಥಿಕ ಮತ್ತು ಆರ್ಥಿಕೇತರ ಭಾಗವಹಿಸುವಿಕೆಯ ಮೂಲಕ ಮಧ್ಯಸ್ಥಿಕೆ, ನಾವೀನ್ಯತೆಗಳು, ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಅಭಿವೃದ್ಧಿಯ ಮೂಲಕ ಉತ್ತೇಜಿಸಿ ಸಮೃದ್ಧಿಯನ್ನ ಖಾತ್ರಿಪಡಿಸೋದಾಗಿದೆ
0: ಅಂತ ಅಂದ್ರೆ ಈ ಒಂದು ಉದ್ದೇಶದಿಂದ ಈ ನಬಾರ್ಡ್ ಅನ್ನುವಂತಹ ಒಂದು ಬ್ಯಾಂಕ್ ಅನ್ನ ಪ್ರಾರಂಭವನ್ನ ಮಾಡಲಾಯಿತು. ಬಹಳ ವಿಶೇಷವಾಗಿ ನಮ್ಮ ದೇಶ, ಭಾರತ ದೇಶ ಏನಿದೆಯೋ ಇದು ಕೃಷಿಯನ್ನ ಅವಲಂಬಿಸಿರತಕ್ಕಂತ ಒಂದು ದೇಶ ಮತ್ತು ಹೆಚ್ಚು ಭೂಭಾಗ ಈ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥದ್ದು. ಈ ಎರಡೂ ಮಹತ್ವದ ಒಂದು ಭಾಗಗಳು ಏನಿತ್ತೋ ಇದರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ನಬಾರ್ಡ್ ಅನ್ನುವಂತ ಒಂದು ಬ್ಯಾಂಕ್ ಅನ್ನ ಪ್ರಾರಂಭವನ್ನ ಮಾಡಲಾಯಿತು. ಈ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಬಾರ್ಡ್ನ ಪಾತ್ರ ಏನೇನು ಮೇಡಮ್, ಹೇಗಿರುತ್ತೆ?
1: ಮೊದಲು ನಾನು ನಿಮಗೆ ನಮ್ಮ ನಬಾರ್ಡ್ ಬ್ಯಾಂಕ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನ ಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಬಾರ್ಡ್ ಹೆಡ್ ಆಫೀಸ್ ಬಂದು ನಮ್ದು ಮುಂಬೈಯಲ್ಲಿರುತ್ತೆ. ದಿಸ್ ಇಸ್ ಹೆಡ್ಡೆಡ್ ಬೈ ಚೇರ್ಮನ್. ಅವರ ಕೆಳಗಡೆ 3 ಡಿಎಂಡಿಗಳಿರ್ತಾರೆ. ಅದಾದ್ಮೇಲೆ ಸ್ಟೇಟ್ ಕ್ಯಾಪಿಟಲ್ಸ್ ಅಲ್ಲಿ ರೀಜನಲ್ ಆಫೀಸಸ್ ಅಂತ ಇರ್ತವೆ. ಅದಾದ್ಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರು ಅಥವಾ ಡಿಡಿಎಂಸ್ ಅಂತ ಇರ್ತೀವಿ. ಇದು ನಮ್ಮ ಆರ್ಗನೋಗ್ರಾಮ್ ಅಂತ ಹೇಳ್ಬೋದು ಸರ್. ನಮ್ಮ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಒಬ್ಬರೇ ಇರ್ತೀವಿ, ಮತ್ತೆ ನಮ್ಮ ಪ್ರತಿನಿಧಿಗಳು ಅಂತ ಬೇರೆ ಯಾರು ಇರೋದಿಲ್ಲ. ಏನೇ ತಲುಪಿಸೋದಿದ್ರು ನಮ್ಮ ಮೂಲಕನೇ ಹೋಗುತ್ತೆ. ನಾವು ಬೇರೆ ಯಾರನ್ನು ನಬಾರ್ಡ್ ಪರವಾಗಿ ಇದನ್ನ ಮಾತಾಡಿ ಅಥವಾ ನಬಾರ್ಡ್ದು ಈ ಯೋಜನೆಗಳಿದೆ ಆ ತರ ನಾವು ಯಾರ ಮೂಲಕನೂ ಬೇರೆಯವ್ರ ಮೂಲಕ ಇದನ್ನ ನಾವು ಮಾಡೋದಿಲ್ಲ. ಸೊ ಏನಿದ್ರು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಡಿಡಿಎಂ ಒಬ್ಬರೇನೆ ಇರ್ತಾರೆ, ಇನ್ ಯಾರನ್ನು ನಾವು ಅವಲಂಬಿಸಿರೋದಿಲ್ಲ ಸರ್. ನಮ್ಮ ಪರವಾಗಿ ಯಾರು ಇರೋದಿಲ್ಲ.
0: ಒಂದು ಜಿಲ್ಲೆಯಲ್ಲಿ ನೀವು ಒಬ್ಬರೇ ಇರ್ತೀವಿ,
1: ಒಬ್ಬರೇ ಇರ್ತೀವಿ.
0: ಯಾವ ಪ್ರತಿನಿಧಿಗಳು ಇರೋದಿಲ್ಲ, ಯಾವ ಸಿಬ್ಬಂದಿ ವರ್ಗದವರು ಕೂಡ
1: ಸಿಬ್ಬಂದಿ ಇರೋದಿಲ್ಲ.
0: ಯಾರಾದ್ರೂ ನಬಾರ್ಡ್ ಪರವಾಗಿ ನಾನು ಕೆಲಸ ಮಾಡ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಅಂದ್ರೆ ಅದು ಸುಳ್ಳಾಗಿರುತ್ತೆ.
1: ಹೌದು ಸರ್.
0: ನಬಾರ್ಡ್

0: ಸಂಬಂಧಪಟ್ಟ ಹಾಗೆ ಏನೇ ಕೆಲಸಗಳಾಗಬೇಕು ಅಂತ ಅಂದ್ರೆ ನಿಮ್ಮನ್ನ ಮಾತ್ರ ಸಂಪರ್ಕ ಮಾಡಬೇಕಾಗುತ್ತೆ.
1: ಜಿಲ್ಲಾ ಮಟ್ಟದಲ್ಲಿ ಡಿಡಿಎಂಸ್ ಅನ್ನು ಮಾತ್ರ ಸಂಪರ್ಕ ಮಾಡಬೇಕಾಗುತ್ತೆ. ಸೊ ಇದಲ್ದೇನೆ ನಮ್ದು ಸಬ್ಸಿಡರೀಸ್ ಇರ್ತವೆ ಸರ್, ಹಂಗಂದ್ರೆ ಅಂಗ ಸಂಸ್ಥೆಗಳು ಅಂತ ಕರಿತೀವಿ. ಇದರಲ್ಲಿ ನಮ್ದು ಮುಖ್ಯವಾಗಿ 6 ಅಂಗ ಸಂಸ್ಥೆಗಳಿದಾವೆ. ಇದರಲ್ಲಿ ನ್ಯಾಪ್ಫಿನ್ಸ್ ಅಂತ ಒಂದಿದೆ. ಇಲ್ಲಿಯೂ ಸಹ ನಾವು ಎಗ್ರಿ ಮತ್ತೆ ಅಲೈಡ್ ಆಕ್ಟಿವಿಟೀಸ್ಗೆ ತಳಮಟ್ಟದಲ್ಲಿ ಎಸ್ಎಜಿ ಗುಂಪುಗಳಿಗೆಲ್ಲ ನಾವು ಸಾಲ ವಿತರಣೆಯನ್ನ ಮಾಡ್ತಾ ಇದೀವಿ. ಮತ್ತೆ ನ್ಯಾಪ್ ಕಿಸಾನ್ ಅಂತ ಒಂದಿದೆ ಸರ್. ಈ ನ್ಯಾಪ್ ಕಿಸಾನ್ ಮೂಲಕ ನಾವು ಎಫ್ಪಿಒಗಳಿಗೆ ಏನ್ ಫಾರ್ಮ್ ಮಾಡಿದೀವಿ ಆ ಎಫ್ಪಿಒಗಳಿಗೆ ಸಾಲ ಸೌಲಭ್ಯವನ್ನ ಒದಗಿಸ್ತಾ ಇದೀವಿ. ಅದಾದ್ಮೇಲೆ ಎಂಎಸ್ಎಂಇಗಳನ್ನ ಅಥವಾ ಸ್ಟಾರ್ಟ್ಅಪ್ಸ್ಗಳನ್ನ ಸಪೋರ್ಟ್ ಮಾಡೋದಕ್ಕೆ ಅಂತಾನೆ ನ್ಯಾಪ್ ವೆಂಚರ್ಸ್ ಅಂತಾನು ಒಂದು ಅಂಗಸಂಸ್ಥೆಯನ್ನ ಓಪನ್ ಮಾಡಿದೀವಿ. ನ್ಯಾಪ್ಕಾನ್ಸ್ ಅಂತಾನು ಒಂದು ಅಂಗಸಂಸ್ಥೆ ಸಬ್ಸಿಡರಿ ಇದೆ. ಇದರ ಮೂಲಕ ನಾವು ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ನ ಕೊಡ್ತೀವಿ. ಮತ್ತೆ ಯಾವ್ದನ ERP ಸಾಫ್ಟ್ವೇರ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನ ಡೆವಲಪ್ ಮಾಡಿಕೊಡ್ತೀವಿ. ಅವರ ರಿಕ್ವೈರ್ಮೆಂಟ್ ಏನಿದೆ ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಾವು ಅದನ್ನ ಡೆವಲಪ್ ಮಾಡಿ ಕೊಡ್ತೀವಿ. ಮತ್ತೆ ಥರ್ಡ್ ಪಾರ್ಟಿ ಮಾನಿಟರಿಂಗ್ ಅನ್ನು ಸಹ ನಾವು ಮಾಡ್ತಾ ಇದೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಗೌರ್ಮೆಂಟ್ ಆಫ್ ಕರ್ನಾಟಕದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರೂ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಆಗಿದ್ರೆ ಅದನ್ನ ನಾವು ಥರ್ಡ್ ಪಾರ್ಟಿ ಮಾನಿಟರಿಂಗ್ ಮಾಡಿ ಕೊಡ್ತೀವಿ. ಇದಲ್ಲದೆ ನ್ಯಾಪ್ ಸಂರಕ್ಷಣ ಅಂತ ಒಂದು ಅಂಗಸಂಸ್ಥೆ ಇದೆ ನಮ್ದು. ಈ ನ್ಯಾಪ್ ಸಂರಕ್ಷಣ ಮೂಲಕ ನಾವು ಈಗ ಎಫ್ಪಿಒಗಳಿಗೆ ಸಾಲ ಕೊಡಬೇಕು ಅಂದ್ರೆ ಯಾವುದೇ ಸಾಲ ಕೊಡಬೇಕು ಅಂದ್ರೂ ನಾವು ಕ್ರೆಡಿಟ್ ಗ್ಯಾರಂಟಿ ಕೇಳ್ತೀವಿ ಸರ್, ಕೊಲ್ಯಾಟ್ರಲ್ ಕೇಳ್ತೀವಿ. ಆದ್ರೆ ಅವ್ರ ಹತ್ರ ಇರೋದಿಲ್ಲ, ಸುಮಾರು ಜನರ ಹತ್ರ ಇರೋದಿಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಈ ಅಂಗಸಂಸ್ಥೆ ಮೂಲಕ ಅವರಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ಕೊಡ್ತೀವಿ. ಹಿಂಗಾಗಿ ಅವರಿಗೆ ಸಾಲ ಸಿಗೋದು ಸುಲಭ ಆಗುತ್ತೆ. ಮತ್ತೆ ಪ್ಯಾಕ್ಸ್ ಅಂದ್ರೆ ಇದು DCCB ತಳಮಟ್ಟದ ಅಂಗ ಅಂತಾನೆ ಹೇಳ್ಬೋದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲಾನ್ ಅಂತ ಒಂದು ನಮ್ದಿದೆ ಸರ್. ಇದರಲ್ಲಿ 500 ಮೆಟ್ರಿಕ್ ಟನ್ ವರ್ಗೂನು ಅವರು ಗೋಡನ್ ಕನ್ಸ್ಟ್ರಕ್ಷನ್ ನ ಮಾಡಬಹುದು ಸರ್. ಈ ಗೋಡನ್ ಕನ್ಸ್ಟ್ರಕ್ಷನ್ ಗೆ ನಬಾರ್ಡ್ ಕಡೆಯಿಂದ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮು ಇರುತ್ತೆ. ಮತ್ತೆ ಇವರಿಗೆ ಏನಾದ್ರೂ ಕ್ರೆಡಿಟ್ ಸೆಕ್ಯೂರಿಟಿ ಬೇಕು ಅಂದ್ರೂ ಸಹ ಅದನ್ನು ಸಹ ನಮ್ಮ ನ್ಯಾಬ್ ಸಂರಕ್ಷಣ ಮೂಲಕ ನಾವು ಅರೇಂಜ್ ಮಾಡೋದಕ್ಕೆ ರೆಡಿ ಇದೀವಿ ಸರ್.
0: ಹೀಗೆ ಈ ನಬಾರ್ಡ್ ನ ಸಬ್ಸಿಡರೀಸ್ ಸಾಕಷ್ಟು ಇದ್ದಾವೆ. ಅವುಗಳ ಮೂಲಕ ತಾವು ಏನು ಒಂದು ವರ್ಷದಲ್ಲಿ ಯೋಜನೆಯನ್ನ ಮಾಡ್ತಿರೋ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ, ಅದನ್ನ ತಲುಪುವ ನಿಟ್ಟಿನಲ್ಲಿ ಈ ಒಂದು ಸಬ್ಸಿಡರೀಸ್ಗಳ ಮೂಲಕ ಅವರ ಸಹಾಯವನ್ನು ಪಡೆದುಕೊಂಡು ತಲುಪತಕ್ಕಂತ ಪ್ರಯತ್ನವನ್ನ ನಬಾರ್ಡ್ ಮಾಡುತ್ತೆ. ನಬಾರ್ಡ್ ನ ಕಾರ್ಯಚಟುವಟಿಕೆಗಳು ಏನೇನಿರುತ್ತೆ, ಹೇಗಿರುತ್ತೆ, ಅದರ ಬಗ್ಗೆ ತಿಳಿಸ್ಕೊಡಿ ಮೇಡಮ್.
1: ನಬಾರ್ಡ್ ನ ಕಾರ್ಯಚಟುವಟಿಕೆಗಳು ಮುಖ್ಯವಾಗಿ 3 ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬಹುದು. ಒಂದು ನಮ್ದು ಬಂದು ಫೈನಾನ್ಶಿಯಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಫೈನಾನ್ಶಿಯಲ್ ಫಂಕ್ಷನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ಗಳಿಗೆ ಅಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬಹುದು, ರೀಜನಲ್ ರೂರಲ್ ಬ್ಯಾಂಕ್ಸ್ ಇರ್ಬೋದು, ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು ಅಥವಾ NBFCಗಳಿಗಿರ್ಬೋದು, ಇವರುಗಳಿಗೆ ನಾವು ರಿಫೈನಾನ್ಸ್ ಅನ್ನ ಕೊಡ್ತೀವಿ ಸರ್. ಅಂದ್ರೆ ಪುನರ್ಧನ ಸೌಲಭ್ಯವನ್ನ ಒದಗಿಸ್ತೀವಿ. ಇದು ಒಂದು. ಮತ್ತೆ RIDF ಅಂತ ಇದೆ ಸರ್, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ. ಇದು 1995 ಕಮಿಷನ್ ಆಗಿರುವಂತ ಪ್ರಾಜೆಕ್ಟ್ ಇದು. ಇದರ ಮೂಲಕ ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂದ್ರೆ ಇವಾಗ ಗ್ರಾಮೀಣಾಭಿವೃದ್ಧಿಗೆ ಬೇಕಾಗಿರುವಂತ ಎಲ್ಲವನ್ನ ಸಪೋರ್ಟ್ ಮಾಡ್ತೀವಿ ಸರ್. ಅದು ಏನಿರ್ಬೋದು ಅಂದ್ರೆ ರೋಡ್ಸ್ ಅಂಡ್ ಬ್ರಿಡ್ಜಸ್ ಇರ್ಬೋದು, ಆಮೇಲೆ ಅಂಗನವಾಡಿಗಳಿರ್ಬೋದು, ಹಾಸ್ಟೆಲ್ಸ್ ಇರ್ಬೋದು, ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇರ್ಬೋದು, ITI ಬಿಲ್ಡಿಂಗ್ಸ್ ಇರ್ಬೋದು, ಮತ್ತೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಇರ್ಬೋದು, ಈ ತರ ಎಲ್ಲಾ ಪ್ರಾಜೆಕ್ಟ್ಸ್ಗಳಿಗೂ ನಾವು ರಾಜ್ಯ ಸರ್ಕಾರಿಗಳಿಗೆ ಲೋನ್ ಅನ್ನ ಕೊಡ್ತೀವಿ ಸರ್,
0: ಅವುಗಳ ಅಭಿವೃದ್ಧಿ ಮಾಡ್ಲಿಕ್ಕಾಗಿ. ಇದು ಗ್ರಾಮೀಣ ಭಾಗದ ಜನರ ಮೂಲಭೂತ ಸೌಕರ್ಯಗಳೇನಿರುತ್ತ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ.
1: ಹೌದು ಸರ್. ಹಾಗೆ ಇನ್ನು ಒಂದು ನಮ್ದು ಫೈನಾನ್ಶಿಯಲ್ ಪ್ರೋಗ್ರಾಮ್ ಅಲ್ಲಿ ನಿಡಾ ಅಂತ ಒಂದಿದೆ. ಇದು ನಬಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಹೇಳಿ, ಇದರಲ್ಲಿ ನಾವು ಸರ್ಕಾರಿ ಸಂಸ್ಥೆಗಳಿಗೆ ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ KPTCL 127 ಟ್ರಾನ್ಸ್ಮಿಷನ್ ಲೈನ್ಸ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ನಾವು ಸಾಲ ಸೌಲಭ್ಯವನ್ನ ಕೊಟ್ಟಿದ್ದೀವಿ. ಹಾಸನದಲ್ಲೂ ಸಹ ನಾವು 21.34 crore ಅಸಿಸ್ಟೆನ್ಸ್ ಅಲ್ಲಿ 3 ಟ್ರಾನ್ಸ್ಮಿಷನ್ ಲೈನ್ಸ್ ಗಳಿಗೆ ಲೋನ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಅದು ಅಲ್ಲದೆ ವೇರ್ಹೌಸ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಉಗ್ರಾಣಗಳನ್ನ ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಈ ಕವರ್ಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಇರ್ಬೋದು, ಇದರ ನಿರ್ಮಾಣಕ್ಕೂ ಸಹ ನಮ್ಮ ನಬಾರ್ಡ್ನ WIF ಫಂಡ್ ಇಂದ ನಾವು ಸಾಲ ಸೌಲಭ್ಯವನ್ನ ಒದಗಿಸಿದ್ದೀವಿ. ಈ ರೀತಿಯೆಲ್ಲ RIDF ಮೂಲಕ ನಾವು ಪ್ರೋಗ್ರಾಮ್ಸ್ ಅನ್ನ ನಾವು ಸ್ಟೇಟ್ ಗೌರ್ಮೆಂಟ್ಗೆ ಮತ್ತೆ ಅದರ ಸ್ಟೇಟ್ ಗೌರ್ಮೆಂಟ್ ಕಾರ್ಪೊರೇಷನ್ಸ್ಗೆ ನಾವು ಕೊಡ್ತಾ ಬಂದಿದೀವಿ. ಇದಾದ್ಮೇಲೆ ಈಗ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಡೈರಿ ಕೋಆಪರೇಟಿವ್ಸ್ಗೆ

0: ನಬಾರ್ಡ್ ಕಡೆಯಿಂದ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೀವಿ. ಇದಕ್ಕೆ ಒಂದು ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಏನಿದೆ, ಅವರಿಗೆ ಓನ್ ಲ್ಯಾಂಡ್ ಆಗಿರ್ಬೋದು ಅದನ್ನೇ ಅವರು ಸೆಕ್ಯೂರಿಟಿ ಆಗಿ ಕೊಡ್ಬೋದು, ಅಥವಾ ಅವರದು ಲೀಸ್ಡ್ ಲ್ಯಾಂಡ್ ಆಗಿದ್ರೆ ಅದು 10 ವರ್ಷಕ್ಕೆ ಮಿನಿಮಮ್ ಅದು ಲೀಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ಬೋದು. ಇದಕ್ಕೆ ನಾವು 3 ವರ್ಷ ಇಂಟ್ರೆಸ್ಟ್ ಸಬ್ವೆನ್ಷನ್ನ 8 ವರ್ಷದವರೆಗೂ ನಾವು ಕೊಡ್ತೀವಿ. ಮತ್ತೆ ಈ ರೇಟ್ ಆಫ್ ಇಂಟ್ರೆಸ್ಟ್ ನಾವ್ ಏನ್ ಆಫರ್ ಮಾಡ್ತೀವಿ ಅದು ಬೇರೆ ಬ್ಯಾಂಕ್ಸ್ಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಕಮ್ಮಿ ಇರುತ್ತೆ. ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಇದ್ದಷ್ಟು ನಾವು ಅದನ್ನ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. 90% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ನಾವು ರೀಇಂಬರ್ಸ್ ಮಾಡ್ತೀವಿ ಸರ್, ಲೋನ್ ಆಗಿ ಕೊಡ್ತೀವಿ ನಾವು. ಅದು ಅಲ್ಲದೆ ಈಗ ಕ್ರೆಡಿಟ್ ಫೆಸಿಲಿಟಿ ಟು ಫೆಡರೇಷನ್ಸ್ ಅಂತಾನೂ ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ನ ಮೂಲಕ ನಾವು ಡೈರಿ ಮತ್ತೆ ಅಗ್ರಿ ಕೋಆಪರೇಟಿವ್ ಫೆಡರೇಷನ್ಸ್ಗೆ ಡೇ ಟು ಡೇ ಪ್ರೊಕ್ಯೂರ್ಮೆಂಟ್ಗೆ ಫಂಡ್ ರಿಕ್ವೈರ್ಮೆಂಟ್ ಇರುತ್ತೆ ಸರ್. ಸೊ ನಮ್ಮಲ್ಲಿ ಇದನ್ನ 90 ಡೇಸ್ಗೆ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮತ್ತೆ 12 ಮಂತ್ಸ್ಗೆ ಫ್ಲೋಟಿಂಗ್ ಹಾಗೂ ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಸಾಲ ಸೌಲಭ್ಯವನ್ನ ಒದಗಿಸ್ತೀವಿ ಈ ಫೆಡರೇಷನ್ಸ್ಗೆ. ಸೊ ಈಗ ನಾವು ನಬಾರ್ಡ್ ಸಾಲ ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಿಫೈನಾನ್ಸ್ ಸಪೋರ್ಟ್ ಅಂತ ಏನ್ ಹೇಳಿದ್ವಿ, ರಿಫೈನಾನ್ಸ್ ಅಲ್ಲೂ ಸಹ ನಮ್ದು ಇನ್ನೂ ಒಂದು ಪ್ರಾಡಕ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸಾಮಾನ್ಯವಾಗಿ ನಾವು ಡಿಸಿಸಿಬಿಗಳಿಗೆ ಸಾಲ ಕೊಡಬೇಕಾದ್ರೆ ಅದು ಅಪೆಕ್ಸ್ ಬ್ಯಾಂಕ್ ಥ್ರೂ ರೂಟ್ ಆಗಿರುತ್ತೆ. ಸೊ ಅಪೆಕ್ಸ್ ಬ್ಯಾಂಕ್ ಒಂದು ಸಣ್ಣ ಮಾರ್ಜಿನ್ ಅನ್ನ ಇಟ್ಕೊಂಡು ಅದನ್ನ ಡಿಸಿಸಿಬಿಸ್ಗೆ ಫಾರ್ವರ್ಡ್ ಮಾಡುತ್ತೆ. ಆದ್ರೆ ಇವಾಗ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಬಂದಿದೆ, ಇದು ಡೈರೆಕ್ಟ್ ರಿಫೈನಾನ್ಸ್ ಅಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇದನ್ನ, DRA ಅಂತ. ಈ DRA ನಲ್ಲಿ ನಾವು ಡೈರೆಕ್ಟ್ ಆಗಿ ಡಿಸಿಸಿಬಿಸ್ಗೆನೆ ಸಾಲ ಕೊಡ್ತೀವಿ. ಅಂದ್ರೆ ಅವ್ರ ಹತ್ರ ಇಂಟರ್ನಲ್ ರೇಟಿಂಗ್ ಇರುತ್ತೆ, ನಬಾರ್ಡ್ ಇಂಟರ್ನಲ್ ರೇಟಿಂಗ್ ಮೇಲೆ ಅವರಿಗೆ ಒಂದು ಇಷ್ಟು ಅಂತ ಹೇಳಿ FD ಅನ್ನ ಇಡಬೇಕಾಗತ್ತೆ. ಆ FD ಬೇಸಿಸ್ ಮೇಲೆ ಅವರಿಗೆ ಅಮೌಂಟ್ ಅನ್ನ ರಿಲೀಸ್ ಮಾಡ್ತೀವಿ ನಾವು. ಕಳೆದ ವರ್ಷ ಇದೇ ರೀತಿ ಹಾಸನ್ DCCBಗೆ ಹಾಸನದಲ್ಲಿ 200 ಕೋಟಿಯನ್ನ ರಿಲೀಸ್ ಮಾಡಿದೀವಿ. ಕಳೆದ ವರ್ಷ 24-25 ಅಂತ್ಯಕ್ಕೆ ನಬಾರ್ಡ್ 288,282 ಕೋಟಿಯನ್ನ ರಿಫೈನಾನ್ಸ್ ಸೌಲಭ್ಯವಾಗಿ ಕೊಟ್ಟಿದೆ. ಇದು ಆಲ್ ಓವರ್ ಇಂಡಿಯಾದ ಫಿಗರ್ ಆಯಿತು. ಕರ್ನಾಟಕದಲ್ಲಿ 21,442 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ ಕಳೆದ ವರ್ಷಕ್ಕೆ. ಹಾಸನದಲ್ಲಿ 1,111.23 ಕೋಟಿಯಷ್ಟು ವಿತರಣೆಯನ್ನ ಮಾಡಿದೀವಿ. ಇದರಲ್ಲಿ 200 ಕೋಟಿ DRA ರಿಫೈನಾನ್ಸ್ ಆಗಿರುತ್ತೆ. ಮತ್ತೆ ಇದು ಪ್ಯಾಕ್ಸೆಸ್ MSC ಅಂತ ಅಂದ್ರೆ ಈಗ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ಯಾಕ್ಸ್ಗಳಿಗೆ ಸ್ವತಂತ್ರವಾಗಿ ಅವರು ಆದಾಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಪ್ಯಾಕ್ಸೆಸ್ MSC ನಲ್ಲಿ ಅವರಿಗೆ ಗೋಡನ್ ಕನ್ಸ್ಟ್ರಕ್ಷನ್ಗೆ ಅಂತಾನೂ ನಾವು ಸಾಲ ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಇದರಲ್ಲಿ 48 ಪ್ಯಾಕ್ಸ್ಗೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಪ್ಯಾಕ್ಸೆಸ್ MSC ಅಡಿಯಲ್ಲಿ ಸಾಲವನ್ನು ಕೊಟ್ಟಿದ್ದೇವೆ. RIDF ನಲ್ಲಿ ಹಾಸನದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು 2,442 ಪ್ರಾಜೆಕ್ಟ್ಸ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಇದರದು ಟೋಟಲ್ ಫೈನಾನ್ಷಿಯಲ್ ಔಟ್ಲೇ ಬಂದು ನಬಾರ್ಡ್ದು ಅಸಿಸ್ಟೆನ್ಸ್ ಹೇಳಬೇಕಾದ್ರೆ 965 ಕೋಟಿಯಷ್ಟು ಅಸಿಸ್ಟೆನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ. ಅಂದ್ರೆ 1995 ಹಿಡಿದು 2025-26 965 ಕೋಟಿಯಷ್ಟು ನಬಾರ್ಡ್ ಸಾಲವನ್ನ ಕೊಟ್ಟಿದ್ದೀವಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಇದರದು ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇದು ಟೋಟಲ್ ಫೈನಾನ್ಷಿಯಲ್ ಔಟ್ಲೇ ಏನಿದೆ ಅದು 1,632.86 ಕೋಟಿಯಷ್ಟಿದೆ. ಕಳೆದ ವರ್ಷ ನಾವು 4 ಪ್ರಾಜೆಕ್ಟ್ ಅನ್ನ ಸ್ಯಾಂಕ್ಷನ್ ಮಾಡಿದೀವಿ. ಇದರಲ್ಲೂ 2 ವೆಟರ್ನರಿ ಹಾಸ್ಪಿಟಲ್, 1 ರೈತ ಸಂಪರ್ಕ ಕೇಂದ್ರ ಮತ್ತು 2,064 ಮೆಟ್ರಿಕ್ ಕೋಲ್ಡ್ ಸ್ಟೋರೇಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಬಾರ್ಡ್ ಕಡೆಯಿಂದ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದೀವಿ.
1: ಇಷ್ಟೆಲ್ಲ ಈ ಹಣಕಾಸಿನ ಒಂದು ನೀಡಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿರತಕ್ಕಂತಹ ಕೆಲಸಗಳು. ಇನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಬಾರ್ಡ್ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಅದಕ್ಕೆ ತನ್ನದೇ ಆದಂತಹ ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ?
0: ನಮ್ದು ಡೆವಲಪ್ಮೆಂಟಲ್ ಇಂಟರ್ವೆನ್ಷನ್ಸ್ ಏನಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ದು WDF ಅಂದ್ರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಫಂಡ್ ಅಂತ, ಅದರಡಿಯಲ್ಲಿ ಎಲ್ಲಿ ನಮಗೆ ಭೂಮಿಯ ರಕ್ಷಣೆ ಮಾಡೋದಕ್ಕೆ ಅಂದ್ರೆ ಆ ನೀರಿನ ಸಂರಕ್ಷಣೆ ಆಗಿರ್ಬೋದು ಅಥವಾ ಸಾಯಿಲ್ನ ಸಂರಕ್ಷಣೆ ಆಗಿರ್ಬೋದು, ಇದಕ್ಕೋಸ್ಕರ ನಾವು WDF ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಈಗ ಎಲ್ಲಾ ಕಡೆ ನಾವು ಕ್ಲೈಮೇಟ್ ಚೇಂಜ್ ಅನ್ನೋದ್ರ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಇದನ್ನ ಸ್ವಲ್ಪ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಲ್ಯಾಂಡ್ ಬೇಸ್ಡ್ ರಿಸಿಲಿಯಂಟ್ ರೈನ್ ಫೆಡ್ ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಅಂದ್ರೆ ಇದನ್ನ ಈಗ ನಾವು LRADP ಅಂತ ಮರುನಾಮಕರಣ ಮಾಡ್ಕೊಂಡಿದ್ದೀವಿ. 2026 2,465 ಕೋಟಿ ಹಣವನ್ನ ಇದಕ್ಕೆ ವಿನಿಯೋಗ ಮಾಡಿದೀವಿ. ಇದರಲ್ಲಿ 27

0: ಪಾಯಿಂಟ್ 26 ಲಕ್ಷ ಹೆಕ್ಟೇರ್ ಅನ್ನ ನಾವು WDF ಅಲ್ಲಿ ನಾವು ಕವರ್ ಮಾಡಿ ಇದರಿಂದ ಅಲ್ಲಿ ವಾಟರ್ ವೇಸ್ಟೇಜ್ ನ ಅರೆಸ್ಟ್ ಮಾಡಿದೀವಿ. ಮತ್ತೆ ಆ ವಾಟರ್ ಸ್ಟೋನ್ ಬಂಡ್ಗಳಿರ್ಬೋದು, ಮತ್ತೆ ಬೇರೆ ಬೇರೆ ಇಂಟರ್ವೆನ್ಷನ್ಸ್ ಮೂಲಕ ಅದರಲ್ಲಿ ವಾಟರ್ ಕನ್ಸರ್ವೇಷನ್ಗೆ ನಾವು ಅನುವು ಮಾಡಿಕೊಟ್ಟಿದೀವಿ. ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಸರ್, ಅಲ್ಲಿ ಬರುವಂತ ಬೋರ್ವೆಲ್ಸ್ ಏನಿರ್ತವೆ, ವೆಲ್ಸ್ ಏನಿರ್ತವೆ, ಇವೆಲ್ಲ ರೀಚಾರ್ಜ್ ಆಗುತ್ತೆ. ಸೊ ನಮಗೆ ನೀರಿನ ಕೊರತೆ ಅಡ್ರೆಸ್ ಮಾಡ್ತೀವಿ ನಾವು.
1: ಮತ್ತೆ
0: ಈ ಬದುಗಳೆಲ್ಲ ನಾವು ನಿರ್ಮಾಣ ಮಾಡೋದ್ರಿಂದ ಆ ಬದುಗಳು ಮಾತ್ರನೂ ಅಲ್ಲದೆ ಫಾರೆಸ್ಟ್ ಪ್ಲಾಂಟ್ಸ್ ನ ಸಹ ನಾವು ಕೊಟ್ಟಿರ್ತೀವಿ ಆ ಕಾಂಪೋನೆಂಟ್ ಅಲ್ಲಿ. ಆ ಫಾರೆಸ್ಟ್ ಪ್ಲಾಂಟ್ಸ್ ಇಂದ ಮತ್ತೆ ಫ್ರೂಟ್ ಪ್ಲಾಂಟ್ಸ್ ಇಂದ ನಾವು ಆ ಸಾಯಿಲ್ ಅನ್ನ ನಾವು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಇದುವರೆಗೂ 358 ವಾಟರ್ಶೆಡ್ ಪ್ರಾಜೆಕ್ಟ್ಸ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಇದಕ್ಕೆ 282.54 ಕೋಟಿಗಳಷ್ಟು ವಿನಿಯೋಗವನ್ನ ಮಾಡಿದೀವಿ. ಕರ್ನಾಟಕ ರಾಜ್ಯದಲ್ಲಿ 3.36 ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ನಾವು ಈ ವಾಟರ್ಶೆಡ್ ನಲ್ಲಿ ನಾವು ರಿಜುವಿನೇಟ್ ಮಾಡಿದೀವಿ. ಹಾಸನದಲ್ಲಿ ಪನ್ನ ಸಮುದ್ರ ಲಕ್ಷ್ಮೀದೇವರಹಳ್ಳಿ ಅರಸೀಕೆರೆ ತಾಲೂಕಲ್ಲಿ 975.66 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಈ ವಾಟರ್ಶೆಡ್ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಇದರಿಂದಾಗಿ 825 ಫ್ಯಾಮಿಲೀಸ್ಗೆ ಹೆಲ್ಪ್ ಆಗಿದೆ. ಇದರ ಪ್ರಾಜೆಕ್ಟ್ ಕಾಸ್ಟ್ 164.08 ಲಕ್ಷಗಳಾಗಿತ್ತು. ಈ ಇದರಲ್ಲಿ ನಾವು ಸ್ಟೋನ್ ಬಂಡ್ಸ್ ಅನ್ನ, ಮಡ್ ಬಂಡ್ಸ್ ಅನ್ನ ಎಲ್ಲ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ ವಾಟರ್ ಎರೋಷನ್ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ. ಅದು ಅಲ್ಲದೆ ಫಾರ್ ಡೆವಲಪ್ಮೆಂಟ್ ಆಫ್ ಗ್ರೀನ್ ಫಾರ್ಡರ್ ಅಂದ್ರೆ ಹಸಿರು ಮೇವನ್ನ ಉತ್ಪಾದನೆ ಮಾಡೋದಕ್ಕೆ ಬದುಗಳ ಮೇಲೆ ಮತ್ತೆ 15,000 ಫಾರೆಸ್ಟ್ ಟ್ರೀಗಳನ್ನ, 14,000 ಫ್ರೂಟ್ ಟ್ರೀಗಳನ್ನ ಸಹ ನಾವು ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ಕೊಟ್ಟಿದ್ದೇವೆ. ಇದು ಪ್ರಾಜೆಕ್ಟ್ ಮುಗಿದು ಆಗಲೇ 2 ವರ್ಷ ಆಗಿದೆ ನಬಾರ್ಡ್ ಸಪೋರ್ಟ್ ಕೊನೆಗೊಂಡು. ನಾನು 2 ವಾರದ ಹಿಂದೆ ಇದನ್ನ ವಿಸಿಟ್ ಮಾಡಿದಾಗ ಅಲ್ಲಿನ ರೈತರು ಹೇಳ್ತಾ ಇದ್ರು, ಮೇಡಮ್ ನಮ್ದು ಸಾಕಷ್ಟು ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ದಾವೆ ಅಂತ ಹೇಳಿದರೆ. ಸೊ ಇದು ಒಂದು ಸಕ್ಸಸ್ ಸ್ಟೋರಿ ಅಂತ ನಾವು ಹೇಳ್ಬೋದು. ಇದು ಬಿಟ್ಟು ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಾನು ನಮ್ದಿದೆ. ಈ ಪ್ರಾಜೆಕ್ಟ್ ಅಲ್ಲಿ 5 ಎಕರೆಗಿಂತ ಕಮ್ಮಿ ಭೂ ಪ್ರದೇಶ ಇರುವಂತಹ ಸ್ಮಾಲ್ ಫಾರ್ಮರ್ಸ್ಗೆ ನಾವು 1 ಎಕರೆ ಭೂಮಿಯಲ್ಲಿ ಅವರದೇ ಭೂಮಿಯಲ್ಲಿ ಅವರಿಗೆ ತೋಟಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವು
1: ಅವಕಾಶವನ್ನ
0: ಮಾಡಿಕೊಟ್ಟಿದೀವಿ. ಈ ರೀತಿ ಅರಸೀಕೆರೆಯಲ್ಲಿ ನಾವು ಹಾಸನದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಇದಕ್ಕೆ 334 ಫಾರ್ಮರ್ಸ್ ಬೆನಿಫಿಟ್ ಆಗಿದೆ ಈ ಪ್ರಾಜೆಕ್ಟ್ ಇಂದಾಗಿ. ಇದರಲ್ಲಿ ಬರೀ ನಾವು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂಗೆ ಅಂದ್ರೆ ಅವರಿಗೆ ತೋಟಗಳನ್ನ ನಿರ್ಮಾಣ ಮಾಡೋದಕ್ಕೆ, ಇದರಲ್ಲೂ ಸಹ ಟ್ರೆಂಚ್ ಕಂ ಬಂಡ್ಸೂನು ಬರುತ್ತೆ, ಮತ್ತೆ ಇದರಲ್ಲೂ ಬದುವಿನ ಮೇಲೆ ಫಾರ್ಡರ್ನು ಬೆಳ್ಕೊಳ್ಬಹುದಾಗತ್ತೆ. ಇದೊಂದು ಸಮಗ್ರವಾದ ಪ್ರೋಗ್ರಾಂ ಆಗಿರುತ್ತೆ. ಇದರಲ್ಲಿ ನಾವು ವೆರ್ಮಿ ಕಾಂಪೋಸ್ಟ್ ಪಿಟ್ಗಳನ್ನ ಅದನ್ನೆಲ್ಲಾನು ಕೊಡ್ತಾ ಬಂದಿದ್ದೀವಿ ನಾವು. ಈ ರೀತಿಯಾಗಿ ನಾವು ಅದನ್ನ ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ನೆಕ್ಸ್ಟ್ ನಾವು ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದೀವಿ. ಕರ್ನಾಟಕದಲ್ಲಿ 3 ಕ್ಲೈಮೇಟ್ ಚೇಂಜ್ ಪ್ರಾಜೆಕ್ಟ್ಸ್ ಅನ್ನ ಮಾಡಿದೀವಿ ನಾವು.
1: ಈ ಹವಾಮಾನ ಏನಿವತ್ತು ಬದಲಾವಣೆ ಆಗ್ತಾ ಇದೆಯೋ ವ್ಯಾಪಕವಾಗಿ, ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಜೊತೆಗೆ ಅದಕ್ಕೆ ಪೂರಕವಾಗಿ ನಮ್ಮ ಕೃಷಿ ಮತ್ತೆ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾ ಇರತಕ್ಕಂತ ಒಂದು ಯೋಜನೆ.
0: ಹೌದು ಹೌದು ಸರ್, ಕರ್ನಾಟಕದಲ್ಲಿ ಕಂಪ್ರೆಸ್ ಬಯೋಗ್ಯಾಸ್ ಪ್ಲಾಂಟ್ ನಿರ್ಮಾಣಕ್ಕೆ ನಾವು ಒಂದು ಬಾಗಲಕೋಟ್ ಮತ್ತು ಬೆಳಗಾಂ ಜಿಲ್ಲೆಯಲ್ಲಿ 257.80 ಕೋಟಿ ಮೊತ್ತದ ಒಂದು ಪ್ರಾಜೆಕ್ಟ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಎರಡನೇದಾಗಿ ಇದು ಆಲ್ ಓವರ್ ಇಂಡಿಯಾ ಅಂದ್ರೆ ಒಂದು 4-5 ಸ್ಟೇಟ್ಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರುವಂತ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ 100 ಮೆಗಾವಾಟ್ ರೌಂಡ್ ದ ಕ್ಲಾಕ್ ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ. ಇದು ರಾಜಸ್ಥಾನ, ಆಂಧ್ರಪ್ರದೇಶ್ ಮತ್ತು ಕರ್ನಾಟಕ, ಕರ್ನಾಟಕದಲ್ಲಿ ಗದಗ ಜಿಲ್ಲೆಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಮತ್ತೆ ಮೂರನೇದಾಗಿ 70 ಮೆಗಾವಾಟ್ ಎಸಿ ಮತ್ತೆ 97 ಮೆಗಾವಾಟ್ ಡಿಸಿ ಸೋಲಾರ್ ಪವರ್ ಪ್ಲಾಂಟ್ ಅನ್ನ KMF ನಂದಿನಿ ಆವಡ KN ಪವರ್ ಪ್ಲಾಂಟ್ಗೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಸ್ಯಾಂಕ್ಷನ್ ಮಾಡಿದೀವಿ. ಇದರ ಮೊತ್ತ ಬಂದು 449.5 ಕೋಟಿಯಷ್ಟು, ಇದರಲ್ಲಿ ನಬಾರ್ಡ್ ಕಾಂಟ್ರಿಬ್ಯೂಷನ್ 314.61 ಕೋಟಿಯಷ್ಟಾಗಿದೆ. ಈಗ ಮಧ್ಯಪ್ರಾಚ್ಯದಲ್ಲೂ ಸಹ ಈಗ ಯುದ್ಧ ಶುರುವಾಗಿ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದೆಲ್ಲ ತುಂಬಾ ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ಮೇಲೆ ನಮ್ಮ ಡಿಪೆಂಡೆನ್ಸ್ ನಾವು ಕಮ್ಮಿ ಮಾಡಬೇಕು. ಸೊ ಹಂಗಾಗಿ ನಾವು ಏನ್ ಮಾಡಬೇಕು, ರಿನ್ಯೂವಬಲ್ ಎನರ್ಜಿ, ಫಾರ್ ಎಕ್ಸಾಂಪಲ್ ಸೋಲಾರ್ ಅಥವಾ ವಿಂಡ್ ಎನರ್ಜಿಗಳ ಮೂಲಕ ನಾವು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಿಕೊಂಡ್ರೆ ನಮ್ಮ ಪ್ರಕೃತಿಗೂ ಸಹ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಮೇಲೆ ಹೇಳಿದಂತ 3 ಪ್ರೋಗ್ರಾಮ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಇದಲ್ಲದೆ ಡೆವಲಪ್ಮೆಂಟಲ್ ಇನಿಶಿಯೇಟಿವ್ ಅಲ್ಲಿ ನಾವು FPO ಗುಂಪುಗಳನ್ನು

0: ಸಹ ಫಾರ್ಮೇಷನ್ ಮಾಡಿದೀವಿ ನಬಾರ್ಡ್ ಕಡೆಯಿಂದ.
1: ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು.
0: ಯೋಜನೆ
1: ಸುಮಾರು 10,000 ನಾವು FPOಗಳನ್ನ ಮಾಡಬೇಕು ಅನ್ನೋ ಒಂದು ಗುರಿ ಇದೆ. ಅದಕ್ಕೆ ಪೂರಕವಾಗಿಯೂ ಕೂಡ ನಬಾರ್ಡ್ ಕೆಲಸವನ್ನ ಮಾಡ್ತಾ ಇದೆ.
0: ಸೊ ಇದರಲ್ಲಿ ನಾವು 10 FPOಗಳನ್ನ ನಾವು ಫಾರ್ಮೇಷನ್ ಮಾಡಿದೀವಿ. ಅರಸೀಕೆರೆಯಲ್ಲಿ, ಚನ್ನರಾಯಪಟ್ಟಣದಲ್ಲಿ, ಮತ್ತೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ, ಮತ್ತೆ ಸಕಲೇಶ್ಪುರದಲ್ಲಿ ನಾವು FPOಗಳನ್ನ ಫಾರ್ಮೇಷನ್ ಮಾಡಿದೀವಿ. ಚನ್ನರಾಯಪಟ್ಟಣದಲ್ಲಿ ದಿಡ್ಗ ಅನ್ನೋ ಕಡೆ ಒಂದು ಮಾಡಿರುವಂತ ಬಾಹುಬಲಿ FPO ಅಂತ, ಇದು ಕೋಕೋನಟ್ ಫಾರ್ಮರ್ಸ್, ಮತ್ತೆ ಅಲ್ಲಿ ಇರುವಂತ 1,200 ಫಾರ್ಮರ್ಸ್ ಇದರಲ್ಲಿ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಇವರು FPO ನ ತುಂಬಾ ಚೆನ್ನಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರದು ಈಗಾಗಲೇ 1 crore ಮೀರಿ ಅವರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಮಾಡ್ತಾ ಇದ್ದಾರೆ, ಇನ್ಪುಟ್ ಔಟ್ಪುಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಕಾಫಿ ಪ್ಲಾಂಟರ್ಸ್ದೂ ಸಹ 1 FPO ಫಾರ್ಮೇಷನ್ ಮಾಡಿದೀವಿ. ಇದರ ಹೆಸರು ರುದ್ರಗಿರಿ FPO ಅಂತ ಹೇಳಿ, ಇದ್ರು ಸಕಲೇಶ್ಪುರದಲ್ಲಿ ನಾವು ಫಾರ್ಮೇಷನ್ ಮಾಡಿದೀವಿ. ಇದು ಸಹ ತುಂಬಾ ಒಳ್ಳೆ ವಹಿವಾಟನ್ನ ಹೊಂದಿದೆ. 25-26 ಇವರ ವಹಿವಾಟು 1 crore ಮೀರಿದೆ. ಸೊ ರುದ್ರಗಿರಿ ಅವರು ಈಗಾಗಲೇ ಅವರು ONDC ಪ್ಲಾಟ್ಫಾರ್ಮ್ ಅಲ್ಲೂ ಸಹ ಆನ್ಬೋರ್ಡ್ ಆಗಿದ್ದಾರೆ. ಈಗ ಡಿಸ್ಟ್ರಿಕ್ಟ್ ಆಸ್ ಎಕ್ಸ್ಪೋರ್ಟ್ ಹಬ್ ಅಂತ ಈಗ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಸೆಂಟ್ರಲ್ ಗವರ್ಮೆಂಟ್ DGFT ಕಡೆಯಿಂದ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಈ FPOಗಳನ್ನ ನಾವು ಆದಷ್ಟು APIDA ಮೂಲಕ ಆನ್ಬೋರ್ಡ್ ಮಾಡಿ ಅವರು ಮುಂದೆ ಎಕ್ಸ್ಪೋರ್ಟ್ ಅನ್ನ ಮಾಡೋ ತರ ಅವರಿಗೆ ಉತ್ತೇಜನವನ್ನ ನೀಡ್ತಾ ಬರ್ತಾ ಇದೀವಿ. ಈಗ
1: ಹೀಗೆ FPOಗಳ ಸ್ಥಾಪನೆ ಮತ್ತೆ ಅವುಗಳ ಒಂದು ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ನಬಾರ್ಡ್ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೆ 10 FPOಗಳನ್ನ ಸ್ಥಾಪನೆಯನ್ನ ಮಾಡಿ ಅವು ಚೆನ್ನಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ಸಹಕಾರವನ್ನ ನಬಾರ್ಡ್ ಕೊಡ್ತಾ ಇದೆ.
0: ಇದಲ್ಲದೆ ಒಂದು ಮಹತ್ವಾಕಾಂಕ್ಷೆ ಪ್ರೋಗ್ರಾಮ್ ಏನಾಗಿದೆ ಸರ್, ಕಲ್ಯಾಣ ಕರ್ನಾಟಕ ಪ್ರೋಗ್ರಾಮು, ಇದು FPOದೇನೆ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಅವರು ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಅನ್ನ ಈಗಾಗಲೇ ಅವರು ಎಂಪಿಲ್ಯಾಡ್ ಫಂಡ್ ಅಲ್ಲಿ ಕನ್ವರ್ಜೆನ್ಸ್ ಮೂಲಕ ಎಸ್ಟಾಬ್ಲಿಷ್ ಮಾಡಿದೀವಿ. ಇದನ್ನ ಫಾರ್ಮರ್ಸ್ ಟ್ರೈನಿಂಗ್ ಅಂಡ್ ಕಾಮನ್ ಫೆಸಿಲಿಟಿ ಸೆಂಟರ್ ಫಾರ್ ಆಗ್ರೋ ಪ್ರೊಸೆಸಿಂಗ್ ಅಕ್ರಾಸ್ ಆಲ್ ದಿ 7 ಡಿಸ್ಟ್ರಿಕ್ಟ್ಸ್, ಎಲ್ಲಾ 7 ಜಿಲ್ಲೆಗಳಲ್ಲೂ ಇದನ್ನ ನಾವು ಸ್ಥಾಪನೆ ಮಾಡಿದೀವಿ. ಇದರಲ್ಲಿ 7 ಜಿಲ್ಲೆಗಳ ಪೈಕಿ ಈಗಾಗಲೇ ಇದು 5 ಜಿಲ್ಲೆಗಳನ್ನ ನಮ್ಮ ವಿತ್ತ ಮಂತ್ರಿಗಳಾದ
1: ನಿರ್ಮಲಾ
0: ಸೀತಾರಾಮನ್ ಮೇಡಮ್ ಅವರು ಈಗಾಗಲೇ ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು 2 ಪ್ರಾಜೆಕ್ಟ್ಸ್ ಬಾಕಿ ಇದಾವೆ. ಸೊ ಇಲ್ಲಿ ಅವರು ಚಿಲ್ಲಿ, ಪಲ್ಸಸ್, ಫ್ರೂಟ್, ಸೋಯಾಬೀನ್, ಜೋಳ ಮತ್ತೆ ಗ್ರೌಂಡ್ ನಟ್ ಅನ್ನ ಪ್ರಾಸೆಸ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಇದು ಸಕ್ಸಸ್ ಆಗಿರೋದ್ರಿಂದ ಇದನ್ನ ನಾವು ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ನಾವು ಇದನ್ನ ರೆಪ್ಲಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸರ್. ಇದು ಬಿಟ್ಟು SHG ಗುಂಪುಗಳನ್ನ ನಾವು ಪ್ರಾರಂಭ ಮಾಡಿದ್ದೇ ನಬಾರ್ಡ್ ಅಂತ ಹೇಳ್ಬಹುದು. 1992 SHG ಗುಂಪುಗಳನ್ನ,
1: ಸ್ವಸಹಾಯ ಸಂಘಗಳನ್ನ,
0: ಹೌದು ಸ್ವಸಹಾಯ ಸಂಘಗಳನ್ನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಿದೆ ನಬಾರ್ಡ್. ಆವತ್ತಿಂದ ಇವತ್ತುವರೆಗೂ 8.5 crore ಹೆಚ್ಚು SHGಗಳನ್ನ ನಾವು ಈಗಾಗಲೇ ಫಾರ್ಮೇಷನ್ ಮಾಡಿದೀವಿ ಇಂಡಿಯಾದಲ್ಲಿ. ಈ SHGಗಳಿಗೆ ನಾವು ಅವರು ಆತ್ಮನಿರ್ಭರವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು LEDP ಪ್ರೋಗ್ರಾಂ ಅಂದ್ರೆ ಲೈವ್ಲಿಹುಡ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ, ಮೈಕ್ರೋ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ MEDP, ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಬೇರೆ ಬೇರೆ ಪ್ರೋಗ್ರಾಂಗಳನ್ನ ಮಾಡ್ತಾ ಬಂದಿದ್ದೀವಿ. ಅಂದ್ರೆ ಗ್ರಾಮೀಣ ಮಹಿಳೆಯರು ಅವರ ಸ್ವಂತ ಕಾಲ ಮೇಲೆ ಯಾವುದೋ ಒಂದು ಹೊಸ ಸ್ಕಿಲ್ ಅನ್ನ ಅಕ್ವೈರ್ ಮಾಡಿಕೊಂಡು ಅವರು ಒಂದು ಸಣ್ಣದಾಗಿ ಅವರದೇ ಒಂದು ಉದ್ದಿಮೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅವರ ಬಿಡುವಿನ ಸಮಯದಲ್ಲಿ ಕಲಿತ ವಿದ್ಯೆಯನ್ನ ಉಪಯೋಗಿಸಿಕೊಂಡು ಅವರ ಮನೆಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋ ಉದ್ದೇಶದಿಂದ ಇದನ್ನ ನಾವು ಪ್ರಾರಂಭ ಮಾಡಿದೀವಿ. ಈಗಾಗಲೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು 8 LEDP ಪ್ರೋಗ್ರಾಮ್ ಅನ್ನ ಮಾಡಿದೀವಿ, 2 MEDP ಪ್ರೋಗ್ರಾಮ್ ಮತ್ತೆ 1 ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಮಾಡಿದೀವಿ. ಕಳೆದ ತಿಂಗಳು 1 LEDP ಪ್ರೋಗ್ರಾಮ್, ಇದು ಒಂದು ನಿರುಪಯುಕ್ತ ವಸ್ತುವಿನಿಂದ ಗಿಫ್ಟ್ ಐಟಮ್ಸ್ ಅನ್ನ ತಯಾರು ಮಾಡುವಂತ ಒಂದು ಪ್ರೋಗ್ರಾಮ್ ಆಗಿತ್ತು. ಇದು ತುಂಬಾ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಹೋದ ತಿಂಗಳಷ್ಟೇನೆ. ಸೊ ಈ ರೀತಿ ಇದು ಒಂದು ಗ್ರಾಮೀಣ ಮಹಿಳೆಯರಿಗೆ
1: ಅವಕಾಶವನ್ನ
0: ಮಾಡಿಕೊಡುವಂತ ಒಂದು ಇಂಟರ್ವೆನ್ಷನ್ಸ್ ಆಗಿರ್ತವೆ. ಒಂದು MEDP ಪ್ರೋಗ್ರಾಮ್ ಅಲ್ಲಿ ನಾವು ನರ್ಸರಿ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ವಿ ನಬಾರ್ಡ್ ಕಡೆಯಿಂದ. ಅದರಲ್ಲಿ ಒಬ್ಬ ಬೆನಿಫಿಷಿಯರಿ ಸರ್, ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ ಅಂದ್ರೆ, ಅವರ ನರ್ಸರಿಯಲ್ಲಿ ಬೆಳೀತಾ ಇರುವಂತ ಪ್ಲಾಂಟ್ಸ್ಗೆ ಚಿಕ್ಕಮಂಗಳೂರಿಂದ ಮತ್ತೆ ಕೊಡಗುಯಿಂದ ಕೇರಳದಿಂದಲೂ ಆರ್ಡರ್ಸ್ ಬರ್ತಾ ಇದೆ. ಇವರು ಮಹಿಳೆ, ಇವರೇ ಹೇಳೋ ಪ್ರಕಾರ ಅವರು 40,000 ಬಂಡವಾಳನ್ನ ಹೂಡಿ ಈಗ 2 lakh ವರೆಗೂ ಅವರು ಆದಾಯವನ್ನ ಮಾಡ್ತಾ ಇದ್ದಾರೆ.

0: ಆಗುತ್ತೆ. ಸೊ ಇದು ಒಂದು ಸಕ್ಸಸ್ ಸ್ಟೋರಿ ಅಂತ ನಾವು ಹೇಳ್ಬೋದು ಸರ್.
1: ಹೀಗೆ ಗ್ರಾಮೀಣ ಜನರು ಸ್ವಾವಲಂಬಿ ಬದುಕನ್ನ ಮಾಡಲಿಕ್ಕೆ, ದುಡಿಮೆಯನ್ನ ಮಾಡಲಿಕ್ಕೆ ಇರುವಂತಹ ಕಾರ್ಯಕ್ರಮಗಳು.
0: ಹೌದು, ಮತ್ತೆ ಈಗ ಸೂಪರ್ವೈಸರಿ ಫಂಕ್ಷನ್ಸ್ ಅಂತ ಹೇಳ್ಬೋದು.
1: ಹೌದು, ಕಡೆಯದಾಗಿ ಇದು ಮೂರನೇ ಒಂದು ಭಾಗ.
0: ಮತ್ತೆ ತಳಮಟ್ಟದಲ್ಲಿ ಅಂದ್ರೆ ಜನರಿಗೆ ತಲುಪ್ತಾ ಇರುವಂತಹ ಒಂದು ಸಂಸ್ಥೆ ಜಿಲ್ಲೆಯಲ್ಲಿ ಅಂತ ಹೇಳಿದೆ, ಅವು ಪ್ರಾಥಮಿಕ ಕೃಷಿ ಪತ್ತಿನ
1: ಸಹಕಾರ ಸಂಘಗಳು ಮತ್ತು ಬ್ಯಾಂಕ್ಗಳು.
0: ಸೊ ಇದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಒಂದು ಯೋಜನೆಯನ್ನ ತಂದಿದೆ, ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಅಂತ ಹೇಳ್ತಾರೆ. ಈ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಅಡಿಯಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲಾ ಪ್ಯಾಕ್ಸ್ ಒಂದೇ ರೀತಿಯ ಬ್ಯಾಂಕಿಂಗ್ ವ್ಯವಸ್ಥೆ ಇರಬೇಕು. ಇದು ಒಂದು ಟ್ರಾನ್ಸ್ಪರೆಂಟ್ ಆದಂತ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಆಲ್ ಓವರ್ ಇಂಡಿಯಾ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 215 ಪ್ಯಾಕ್ಸ್ಗಳು ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ಗೆ ಸೆಲೆಕ್ಟ್ ಆಗಿದ್ದಾವೆ. ಅದರಲ್ಲಿ ಈಗಾಗಲೇ 141 ಪ್ಯಾಕ್ಸ್ಗಳು ಸಂಪೂರ್ಣವಾಗಿ ಇ ಪ್ಯಾಕ್ಸ್ ಅಂದ್ರೆ ಅವರ ಎಲ್ಲಾ ವ್ಯವಹಾರವನ್ನು ಕಂಪ್ಯೂಟರೈಸೇಷನ್ ಮಾಡಿಕೊಂಡು ಮುಂದುವರೆದಿದ್ದಾರೆ. ಸೆಕೆಂಡ್ ಫೇಸ್ ಅಲ್ಲಿ ಇನ್ನು ಮಿಕ್ಕಿದ್ದನ್ನ ನಾವು ಕವರ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಕೊನೆಯದಾಗಿ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಜೊತೆಗೆ ನಮ್ದು ಇನ್ನೊಂದು ಮೂಲಭೂತ ಫಂಕ್ಷನ್ ಆಫ್ ನವಾರ್ಡ್ ಅಂತ ಹೇಳಿದ್ರೆ ಸೂಪರ್ವೈಸರಿ ಫಂಕ್ಷನ್. ಈ ಸೂಪರ್ವೈಸರಿ ಫಂಕ್ಷನ್ ಅಲ್ಲಿ ನಾವು ಡಿಸಿಸಿಬಿಗಳನ್ನ ಸೂಪರ್ವೈಸ್ ಮಾಡ್ತೀವಿ ಸರ್. ಅದು ಅವರ ವಾರ್ಷಿಕ ಆದಾಯದ ಮೇಲೆ ಅವರ ಇನ್ಸ್ಪೆಕ್ಷನ್ 2 ವರ್ಷಕ್ಕೊಂದ್ಸತಿನೂ ಆಗುತ್ತೆ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ 3,000 ಜಾಸ್ತಿ ಇದ್ರೆ ಅಂತವ್ರ ಇನ್ಸ್ಪೆಕ್ಷನ್ ವರ್ಷಕ್ಕೊಂದ್ಸತಿನೂ ಆಗುತ್ತೆ. ಸೊ ಈ ರೀತಿ ಅವರ ಹೆಲ್ತ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಇನ್ಸ್ಪೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ತೀವಿ ನಬಾರ್ಡ್ ಕಡೆಯಿಂದ ಸರ್. ಡಿಸ್ಟ್ರಿಕ್ಟ್ ಅಲ್ಲಿ ಡಿಡಿಎಂಗಳು ಮಾಡುವಂತ ಇನ್ನೊಂದು ಮುಖ್ಯವಾದ ಕೆಲಸ ಅಂತ ಅಂದ್ರೆ ಸರ್, ಡಿಸ್ಟ್ರಿಕ್ಟ್ ಕ್ರೆಡಿಟ್ ಪ್ಲಾನಿಂಗ್ ಅಂತ ಮಾಡ್ತೀವಿ.
1: ಅಂತಂದ್ರೆ ಯಾವ ಬೆಳೆಗೆ ಎಷ್ಟು ಸಾಲವನ್ನ
0: ಕೊಡಬೇಕು,
1: ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಪ್ರಮುಖವಾದಂತಹ ಬೆಳೆಗಳು ಯಾವ್ಯಾವು, ಅದಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನ ನೀಡಿ ಹಣಕಾಸಿನ ಸೌಲಭ್ಯವನ್ನು ಒದಗಿಸಬೇಕು ಅನ್ನುವಂತ ಒಂದು ಯೋಜನೆಯನ್ನು ಕೂಡ ನೀವು ತಯಾರಿಸ್ತೀವಿ.
0: ಸೊ ಇದನ್ನ ನಾವು ಪೊಟೆನ್ಶಿಯಲ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಗ್ರಿಕಲ್ಚರ್, ಎಂಎಸ್ಎಂಇ, ಎಜುಕೇಶನ್ ಮತ್ತೆ ಸೋಷಿಯಲ್ ಸೆಕ್ಟರ್, ಹೌಸಿಂಗ್, ಈ ಎಲ್ಲದಕ್ಕೂ ಏನು ಕ್ರಿಟಿಕಲ್ ಗ್ಯಾಪ್ಸ್ ಇದೆಯಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆನೂ ನಾವು ಡಿಸ್ಕಸ್ ಮಾಡಿ ಏನೇನು ಗ್ಯಾಪ್ಸ್ ಇದೆ ಅದನ್ನೆಲ್ಲ ಅಸೆಸ್ ಮಾಡಿ ನಾವು ಪೊಟೆನ್ಶಿಯಲ್ ಲಿಂಕ್ಡ್ ಪ್ಲಾನ್ ಅನ್ನ ನಾವು ಪ್ರತಿ ವರ್ಷನೂ ತಯಾರು ಮಾಡ್ತೀವಿ. 2026-27 ನಾವು 1,499,000,000,000 ಎಷ್ಟು ಕ್ರೆಡಿಟ್ ಅನ್ನ ನಾವು ಅಸೆಸ್ ಮಾಡಿದೀವಿ ಸರ್. ಸೊ ಇದು ಪ್ರಯಾರಿಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತ ಸಾಲ ಸೌಲಭ್ಯ ಗ್ರೌಂಡ್ ಲೆವೆಲ್ ಅಲ್ಲಿ ಎಷ್ಟು ಡಿಸ್ಬರ್ಸ್ ಆಗೋದು ಅಸೆಸ್ ಮಾಡುವಂತ ಎಕ್ಸರ್ಸೈಸ್ ಇದು.
1: ಇದಿಷ್ಟು ನಬಾರ್ಡ್ ಹೇಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ನಮ್ಮ ಹಾಸನ ಜಿಲ್ಲೆಯ ಪ್ರಬಂಧಕರಾಗಿ ತಾವು ನಮ್ಮ ಕೇಳುಗರಿಗೆ ಹಾಗೂ ಕೃಷಿಕರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಸರ್, ಈಗ ಕೆಸಿಸಿ ಸ್ಯಾಚುರೇಷನ್ ಕ್ಯಾಂಪ್ ನಡೀತಾ ಇದೆ. ಇದು 6 ಜುಲೈಯಿಂದ 14 ಆಗಸ್ಟ್ ವರೆಗೂ ನಡೀತಾ ಇರುವಂತಹ ಕ್ಯಾಂಪೇನ್ ಆಗಿದೆ. ಇದರಲ್ಲಿ ಯಾವೆಲ್ಲ ರೈತರು ಕೆಸಿಸಿ ಸಾಲದ ಹೊರಗುಳಿದಿದ್ದಾರೆ, ಅವರು ಅಗ್ರಿಕಲ್ಚರ್ ಫಾರ್ಮರ್ಸ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾ ಇರುವಂತವರಾಗಿರ್ಬೋದು, ಅಥವಾ ಫಿಷರೀಸ್ ಮಾಡ್ತಾ ಇರುವಂತವರಾಗಿರ್ಬೋದು, ಇವರೆಲ್ಲ ನಿಮ್ಮ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಕೆಸಿಸಿ ಸಾಲವನ್ನ ಪಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪೆಪ್ಪರ್, ಅಡಿಕೆ ಮತ್ತು ಪೊಮೋಗ್ರನೇಟ್ ಬೆಳೀತಾ ಇರೋ ರೈತರಿಗೆ 15-7-26 ಇನ್ಶೂರೆನ್ಸ್ ಕಟ್ಟೋದಕ್ಕೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ.
1: ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಏನು ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳನ್ನ ಹಾಸನ ಜಿಲ್ಲೆಯಲ್ಲಿ ಬೆಳೀತಾರೋ ಈ ಎಲ್ಲಾ ಬೆಳೆಗಳಿಗೂ ಕೂಡ ಬೆಳೆ ವಿಮೆ ಯೋಜನೆಯನ್ನು ಕೂಡ ಅನುಷ್ಠಾನವನ್ನ ಮಾಡಲಾಗಿದೆ. ಅದರ ಸದ್ಬಳಕೆಯನ್ನ ಮಳೆ ಕೊರತೆ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು.
0: ಹೌದು ಸರ್.
1: ಹೀಗೆ ನಮ್ಮ ದೇಶದ ಹೆಮ್ಮೆಯ ಬ್ಯಾಂಕುಗಳಲ್ಲಿ ಒಂದಾದಂತಹ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸನ್ನ ಒದಗಿಸುವ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮತ್ತು ಈ ಎರಡೂ ಕಾರ್ಯಕ್ರಮಗಳು ಹೇಗೆ ಅದು ಅನುಷ್ಠಾನಗೊಳ್ತಾ ಇದೆ, ಸರಿಯಾದ ಹಾದಿಯಲ್ಲಿ ಇದೆಯೋ ಇಲ್ಲೋ ಅನ್ನುವಂತಹ ಒಂದು ಮೇಲುಸ್ತುವಾರಿಯನ್ನು ಕೂಡ ಮಾಡುವ ಮೂಲಕ ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನ ನೀಡ್ತಾ ಇದೆ. ಈ ನಬಾರ್ಡ್ ಏನು, ಯಾಕೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಹೇಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಈ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ತಾವು ಬಿಡುವು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ಅದರ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತು

ಸಂಬಂಧಿಸಿದಂತೆ ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳು ಈ ಕುರಿತಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜಾನುವಾರುಗಳಲ್ಲಿ ಮುಖ್ಯ ಪ್ರಾಣಿಗಳಾದ ಎಮ್ಮೆ, ದನ, ಕುದುರೆ, ಕುರಿ ಮತ್ತು ಆಡುಗಳಿಗೆ ಕೊಡುವ ಸಸ್ಯಗಳನ್ನು ಸಾಮಾನ್ಯವಾಗಿ ಮೇವಿನ ಬೆಳೆಗಳು ಎಂದು ಕರೆಯಲಾಗುತ್ತೆ. ಈ ಸಾಕುಪ್ರಾಣಿಗಳನ್ನು ಸ್ವತಂತ್ರವಾಗಿ ಮೇಯಲು ಬಿಡುವುದು ಇಲ್ಲವೇ ಬೆಳೆದ ಅಥವಾ ಬೆಳೆಸಿದ ಮೇವನ್ನು ಕೊಯ್ದು ತಂದು ಅವುಗಳ ಆಹಾರ ಪೂರೈಕೆಯನ್ನು ಮಾಡಲಾಗುತ್ತೆ. ಜಾನುವಾರುಗಳಿಗೆ ಆಹಾರಕ್ಕಾಗಿ ಕೃಷಿ ಉತ್ಪನ್ನಗಳು ಅಂತಂದರೆ ಕ್ರಾಪ್ ರೆಸಿಡ್ಯೂಸ್ ಮತ್ತು ಗುಡ್ಡಗಾಡು, ಕೆರೆ ಅಂಗಳ ಹಾಗೂ ರಸ್ತೆಗಳ ಅಂಚಿನಲ್ಲಿ ಲಭ್ಯವಿರುವ ಮೇವನ್ನು ಅವಲಂಬಿಸಿರುತ್ತವೆ. ಒಂದು ಅಂದಾಜಿನಂತೆ ಒಟ್ಟು ಲಭ್ಯವಿರುವ ಮೇವಿನಲ್ಲಿ ಕೇವಲ ಶೇಕಡ 2% ಮಾತ್ರ ಸುಧಾರಿಸಿದ ಹಸಿರು ಹುಲ್ಲಿನಿಂದ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಸಾಕುಪ್ರಾಣಿಗಳ ಮೇವು ಪೂರೈಕೆಗಾಗಿ ಹಿಂದಿನಿಂದ ಬಂದಿರುವ ಪದ್ಧತಿಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಯನ್ನು ತರುವುದರ ಜೊತೆಗೆ ಮೇವಿನ ಬೆಳೆಗಳೆಂದೇ ಅಭಿವೃದ್ಧಿಪಡಿಸಿರುವ ಹಸಿರು ಮೇವನ್ನು ಬೆಳೆಯುವುದು, ಕೊರತೆಯ ಕಾಲದಲ್ಲಿ ಉಪಯೋಗಿಸಲು ಹೆಚ್ಚುವರಿಯಾಗಿ ಬೆಳೆದ ಮೇವನ್ನು ಶೇಖರಿಸಿ ಇಡುವುದು ಮತ್ತು ಸಾಮಾನ್ಯವಾಗಿ ಉಪಯೋಗಿಸುತ್ತಿರುವ ಕಡಿಮೆ ಪೌಷ್ಟಿಕಾಂಶಗಳಿಂದ ಕೂಡಿದ ಭತ್ತದ ಹುಲ್ಲು, ರಾಗಿ ಹುಲ್ಲು ಹಾಗೂ ಜೋಳದ ಕಡಬಿ ಮುಂತಾದವುಗಳನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿಕೊಡುವುದರಿಂದ ಉತ್ಪಾದನೆಯಲ್ಲಿ ಕುಂಠಿತವಾಗುವುದನ್ನು ತಡೆಯುವುದಲ್ಲದೆ ಮೇವಿನ ಹೆಚ್ಚಳವನ್ನು ಸಹ ಸುಧಾರಿಸಬಹುದು. ಹಿಂದಿನ ವರ್ಷಗಳಲ್ಲಿ ಹಸುಗಳು ಮೇಯಲೆಂದೇ ರೈತರು ತಮ್ಮ ತಮ್ಮ ಹಿಡುವಳಿಯಲ್ಲಿ ಸ್ವಲ್ಪ ಜಾಗವನ್ನು ಮೇವಿನ ಬೆಳೆಗಳಿಗೆ ಕಾಯ್ದಿರಿಸುವುದರ ಜೊತೆಗೆ ಊರೊಟ್ಟಿನದಾಗಿ ಹುಲ್ಲುಗಾವಲುಗಳು ಮತ್ತು ಗೋಮಾಳಗಳನ್ನೂ ಸಹ ಮಾಡಿಕೊಳ್ತಾ ಇದ್ರು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇವುಗಳು ಯಾವುದಕ್ಕೂ ಅವಕಾಶವೇ ಇಲ್ಲದ ಹಾಗಾಗಿದೆ. ಜಾನುವಾರುಗಳ ವೃದ್ಧಿಯಲ್ಲಿ ವಿವಿಧ ಕೊರತೆ ಕಂಡುಬರ್ತಾ ಇದೆ. ಇವುಗಳ ವೃದ್ಧಿಗಾಗಿ ಸಂಕರಣ ಪದ್ಧತಿಯಲ್ಲಿ ಜಾನುವಾರುಗಳ ವಂಶಾಭಿವೃದ್ಧಿಗೆ ವಿಶೇಷ ಗಮನವನ್ನು ಕೊಡುತ್ತಿರುವುದರಿಂದ ಆಹಾರ ಪೂರೈಕೆ ಮೇವಿನ ಬಗ್ಗೆ ಎಲ್ಲ ರೀತಿಯ ಕಾಳಜಿಯನ್ನು ವಹಿಸುವುದು ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಜಾನುವಾರುಗಳ ಪಾಲನೆಗಾಗಿ ಉತ್ತಮ ಆಹಾರಕ್ಕಾಗಿ ಹಲವಾರು ಹಸಿರು ಮೇವಿನ ಬೆಳೆಗಳನ್ನು ಗುರುತ್ಮಾಡಬಹುದು. ಏಕದಳ ಮೇವಿನ ಬೆಳೆಗಳು, ಇದರಲ್ಲಿ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು, ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳು, ಇನ್ನು ದ್ವಿದಳ ಮೇವಿನ ಬೆಳೆಗಳು. ಇದರಲ್ಲೂ ಕೂಡ ಎರಡು ಭಾಗ, ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು, ಹಾಗೇನೆ ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು. ಮುಂದುವರೆದಂತೆ ಮೇವಿನ ಮರಗಳು ಇಲ್ಲವೇ ಪೊದೆ ಬೆಳೆಗಳು ಅಂಥೇಳಿ ಕರೆಯಲಾಗುತ್ತೆ. ಹಾಗೆಯೇ ಅಂತಿಮವಾಗಿ ಹುಲ್ಲುಗಾವಲಿನ ಮೇವಿನ ಬೆಳೆಗಳು. ಇದನ್ನು ವಿವರವಾಗಿ ನೋಡುತ್ತಾ ಹೋಗೋದಾದರೆ ಏಕದಳ ವಾರ್ಷಿಕ ಬೆಳೆಗಳಲ್ಲಿ ಮುಸುಕಿನ ಜೋಳ ಹಾಗೂ ಸಜ್ಜೆ ಬೆಳೆಗಳನ್ನು ಸಾಗುವಳಿಯನ್ನ ಮಾಡಬಹುದು. ಏಕದಳ ಬಹುವಾರ್ಷಿಕ ಬೆಳೆಗಳಲ್ಲಿ ಹೈಬ್ರಿಡ್ ನೇಪಿಯರ್, ಗಿನಿ, ಪ್ಯಾರಾ, ರೋಡ್ಸ್, ಬ್ಲೂ ಮತ್ತು ಗ್ರೀನ್ ಪ್ಯಾನಿಕ್ ಬೆಳೆಗಳನ್ನು ಸಾಗುವಳಿಯನ್ನ ಮಾಡಬಹುದು. ದ್ವಿದಳ ಏಕವಾರ್ಷಿಕ ಬೆಳೆಗಳಲ್ಲಿ ಅಲಸಂದೆ, ಅವರೆ, ಹುರುಳಿ, ಹೆಸರು, ಗೋಧಿ, ಸೆಣಬು, ಸಾಸಿವೆ ಮತ್ತು ಸೂರ್ಯಕಾಂತಿ ಬೆಳೆಗಳನ್ನು ಬೆಳೆಯಬಹುದು. ಇನ್ನು ದ್ವಿದಳ ಬಹುವಾರ್ಷಿಕ ಬೆಳೆಗಳಲ್ಲಿ ಕುದುರೆ ಮಸಾಲ, ರೈಸ್ ಬೀನ್, ಆಸ್ಟ್ರೇಲಿಯನ್ ಕ್ರೀಪರ್, ವೆಲ್ವೆಟ್ ಬೀನ್ಸ್ ಮುಂತಾದ ರೀತಿಯ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ಮುಂದುವರೆದು ಮೇವಿನ ಮರದ ಪೊದೆಗಳನ್ನು ನೋಡೋದಾದರೆ ಸುಬಾಬುಲ್, ಅಕೇಶಿಯಾ, ನುಗ್ಗೆ, ಆಲ, ಅಗಸೆ, ಹಾಲವಾಣ, ಗ್ಲಿರಿಸೀಡಿಯಾ, ಡಯಾಂಚ, ಅರಳಿ, ಹತ್ತಿ ಮುಂತಾದ ರೀತಿಯ ಬೆಳೆಗಳನ್ನು ಬೆಳ್ಕೊಳ್ಬಹುದು.

0: ಹಾಗೆಯೇ ಹುಲ್ಲುಗಾವಲಿನ ಬೆಳೆಗಳನ್ನ ನೋಡೋದಾದರೆ ಹರಿಯಾಳ, ಮಾರ್ವೆಲ್, ಸೆಹಿಮ, ಹುಲ್ಲು ಸ್ಪ್ರೇಯರ್ ಗ್ರಾಸ್, ನಟಾಸ್ ಮತ್ತು ಥೈಮೇಡ್ ಇನ್ನು ಮುಂತಾದವು. ಎಲ್ಲ ಬೆಳೆಗಳಂತೆಯೇ ಮೇವಿನ ಬೆಳೆಗಳೂ ಸಹ ನೀರು ಚೆನ್ನಾಗಿ ಬಸಿಯುವ ಫಲವತ್ತಾದ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಮೇವಿನ ಇಳುವರಿ ಹಾಗೂ ಗುಣಮಟ್ಟವು ಮಣ್ಣಿನ ವಿಧಗಳು ಮತ್ತು ಪೌಷ್ಟಿಕಾಂಶಗಳನ್ನು ಅವಲಂಬಿಸಿರುತ್ತವೆ. ಮಣ್ಣಿನಲ್ಲಿನ ತೇವಾಂಶದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಅಗತ್ಯ. ಉತ್ತಮ ಸುಧಾರಿತ ಮೇವಿನ ಬೆಳೆಗಳನ್ನು ಕೇವಲ ಮಳೆ ಆಧರಿಸಿ ಬೆಳೆಯುವುದರಿಂದ ನಿರೀಕ್ಷಿಸಿದ ಪ್ರಮಾಣದಲ್ಲಿ ಇಳುವರಿ ಬರೋದಿಲ್ಲ. ಆದ್ದರಿಂದ ನೀರಾವರಿಯ ಅನುಕೂಲಗಳನ್ನು ಹೊಂದುವುದರ ಜೊತೆಗೆ ನಿಗದಿತ ಪ್ರಮಾಣದಲ್ಲಿ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಭೂಮಿಯ ಫಲವತ್ತತೆ, ನೀರು ಹಿಡಿಯುವ ಶಕ್ತಿಯನ್ನು ತಿಳಿದು ಗೊಬ್ಬರದ ಪ್ರಮಾಣ ಮತ್ತು ನೀರನ್ನು ಬೇಕಾದ ಮಟ್ಟದಲ್ಲಿ ಕೊಡಬೇಕು. ಆದ್ದರಿಂದ ಮುಖ್ಯವಾದ ಕೆಲವು ಮೇವಿನ ಬೆಳೆಗಳ ಬೇಸಾಯ ಕ್ರಮಗಳು ಬೇಕಾಗಿರುವ ಬೀಜ, ಗೊಬ್ಬರ ಹಾಗೂ ಇಳುವರಿ ಮತ್ತು ಕಟಾವಿನ ಕಾಲ ಇತ್ಯಾದಿಗಳ ಬಗ್ಗೆ ತಿಳಿಯುವುದು ಅಗತ್ಯವಾಗಿದೆ. ರೈತ ಬಾಂಧವರೇ, ಇಂದಿನ ಕೃಷಿ ಲೋಕದಲ್ಲಿ ಮೇವು ಬೆಳೆಗಳು ಈ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
3: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೇ.

0: ಮುಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇದುವರೆಗೂ ಕಿಸಾನ್ ವಾಣಿ ಮೂಡಿ ಬಂತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.

ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಹಾಸನ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
3: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮುಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್, ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ

0: ವಿಧಾನಸಭೆಯ ಸದಸ್ಯರಿಗೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ದಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು ಶೇಕಡ 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪೊಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281793 ಮತ್ತು 8433452044 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ

0: ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್, ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ

0: ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ISRO has always been a shining star for our nation. The mission after mission, it has not just demonstrated technical achievements. It has been a symbol of hope, symbol of aspiration for the entire nation, repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ದಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you're the chosen view to be sitting in front of this galaxy of stars out here. How lucky are you? You are already ahead of the curve.
0: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ದಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ದಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ.

ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ದಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 ಜಿಸಿಸಿಗಳನ್ನು ಆಕರ್ಷಿಸುವ, 300,005 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ದಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100%ರಷ್ಟು ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ದ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026ರ ಜೂನ್ ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26ರ ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025ರ ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ದ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ.

0: ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ದಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳು ಆರಂಭಕ್ಕೆ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಸೂರಪ್ಪ ಚಿತ್ರದ ಗೀತೆಯನ್ನ. ಗೀತೆ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿದ ಸೂರಪ್ಪ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿರುವ ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಸಕಲ ಜೀವಿಗಳ ತಾಣ ಮಣ್ಣು.
1: ವಿಷಗಳಿಂದ ಆಗುತ್ತಿದೆ ಹುಣ್ಣು.
2: ಭೂಮಿ ಹಸಿರ ಸಂಪತ್ತಿನ ಆಗರ.
1: ಕುಂದದಿರಲಿ ನಮ್ಮ ಸಡಗರ.
3: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ.
3: ಕಾಣ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಕದಂಬ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಕೆ ಕಲ್ಯಾಣ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

0: ಆತ್ಮೀಯ ಕೇಳುಗರೆ,
1: ಗೆಲುವಿನ ಹೆಜ್ಜೆ
0: ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.

0: ಹೊರಹೊಮ್ಮುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಕಥಾನಾಯಕ ಚಿತ್ರದ ಗೀತೆ ಇದು. ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಗಜಲ್ಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳಿ ಅನೂಪ್ ಜಲೋಟಾ ಅವರು ಹಾಡಿರುವ ರಾಣಿ ಮಲ್ಲಿಕ್ ಅವರ ಗಜಲನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಹಾಸನ. ಸಮಯ 8:45 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Ambassador Trigonayath, thank you so much for joining us in Akashvani's Spotlight program and sharing your views on this issue.
1: Thank you. Thank you so much.
2: You were listening to a discussion on Prime Minister's visit to New Zealand, strengthening bilateral cooperation across key sectors. The participants were Anil Trigonayath, former ambassador, and Anubha Rohatgi, anchor. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official.
3: Spotlight. Akashvani. Yuvavani. ಸ್ನೇಹಿತರೆ, ಇಂದು ಸಾಹಿತ್ಯ ಲಹರಿ. ಇದರಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ ಕೊಡಗಿನ ಮಡಿಕೇರಿಯ ಗಾಳಿಬೀಡಿನ ನಿವಾಸಿ ಚಂದನ್ ನಂದರಬೆಟ್ಟು. ಬನ್ನಿ ಮಾತನಾಡಿಸೋಣ. ನಮಸ್ಕಾರ.
4: ನಮಸ್ತೆ ಮೇಡಮ್.
3: ನಿಮ್ಮ ಊರು?
4: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ.
3: ಮನೆಯವರು
4: ಅಪ್ಪ ನಿವೃತ್ತ ಎಎಸ್ಐ ಅವರು,
3: ಹೆಸರು
4: ಕೃಷ್ಣ ಎನ್ ಎಂ ಅಂತ. ಅಮ್ಮ ಜಯಲಕ್ಷ್ಮಿ ಎನ್ ಕೆ ಅವರು ಗೃಹಿಣಿ. ಅಕ್ಕನವರಿಬ್ರು ಇದ್ದಾರೆ. ಅಕ್ಕನವರು ಇಬ್ರು ಮದುವೆ ಆಗಿದೆ.
3: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
4: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ್ಮೇಲೆ ಇಲ್ಲೇ
3: ವಾಸ್ತವ್ಯ.
4: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
3: ನಿಮ್ಮ ವಿದ್ಯಾಭ್ಯಾಸ?
4: ಮೇಡಮ್, ನನ್ನ ಡಿಗ್ರಿ ಬಿಕಾಂ
3: ಎಲ್ಲಿ?
4: ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜ್.
3: ವೆರಿ ಗುಡ್. ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
4: ಮೇಡಮ್, ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನ ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರಬಹುದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
3: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ?
4: ಹೌದು ಹೌದು
3: ಅಲ್ವಾ?
4: ಹೌದು.
3: ಏನು ನಿಮ್ಮ ಬರವಣಿಗೆಯ ಮೊತ್ತ?
4: ಮೇಡಮ್, ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
3: ಪ್ರೇರಣೆ ಚಂದನ್?
4: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್,
3: ಪ್ರೈಮರಿ ಸ್ಕೂಲ್.
4: ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ, ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂತದ್ದು, ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜ್ ಅಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನ ಕೊಟ್ಟಿದ್ರು. ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದು ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ. ಹೈಸ್ಕೂಲ್ ಅಲ್ಲಿ ಇರ್ಬೋದು, ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲ್ ಅಲ್ಲಿ ಕೂಡ ನಮ್ಮ ಶೈಲಾ ಅಂತ ಹೆಚ್ಎಂ ಇದ್ರು, ಅವ್ರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
3: ಸುಕನ್ಯಾ ಅನ್ನೋರು?
4: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೇರ್ಕೊಂಡಿದ್ದಾರೆ.
3: ಅವರು
4: ಹೌದು ಖಂಡಿತ
3: ಅವರೇ ಕಾರಣ.
4: ಹೌದು
3: ಅಲ್ವಾ?
4: ಹೌದು.
3: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
4: ಮೇಡಮ್, ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ

0: ಶಕ್ತಿ ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು. ಶಕ್ತಿ ಪತ್ರಿಕೆಯನ್ನ ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ, ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿದ್ದು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನ ನಮ್ಮ ರಾಜೇಂದ್ರ ಸರ್, ಅದರ ಚೀಫ್ ಎಡಿಟರ್, ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗ್ಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ರು. ಅಲ್ಲಿಂದ ಶುರು ಆಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
1: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದೀರಿ?
0: ಹೌದು ಮೇಡಮ್.
1: ಯಾವ ಪುಸ್ತಕ?
0: ಪುಸ್ತಕ ನೆತ್ತರು ಅಂತ ಮೇಡಮ್. ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
1: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರೆದ್ರಿ ನೀವು?
0: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
1: ಒಂದು ಮಗು ಜನಿಸಿದಾಗ,
0: ಹೌದು,
1: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನ ಒದಗಿಸ್ತಾರೆ.
0: ಹೌದು.
1: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ, ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು.
0: ಹೌದು, ಹೌದು
1: ಅಲ್ವಾ?
0: ಹೌದು.
1: ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
0: ಅಂದ್ರೆ ಮೇಡಮ್, ನಾನು ಪಿ ಯು ಸಿ ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಅವ್ರ ಬ್ಲಡ್ ಗ್ರೂಪ್ ಇತ್ತು.
1: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
0: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ರಿಂದ
1: ಬದುಕಲಿಲ್ಲ.
0: ಇಲ್ಲ, ಹೌದು.
1: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
0: ಹೌದು.
1: ಇದರಿಂದ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಾನ್ ರೈಡ್ ಮಾಡಬೇಕು. ಎಲ್ಲರೂ ಕೂಡ ನೋಡ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಕು, ಹೆಲ್ಮೆಟ್ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜ್ ಅನ್ನ ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದ್ರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನ ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನ್ ಹೇಳ್ತೀರಿ ನೀವು ಯುವಕರಿಗೆ?
0: ಅಂದ್ರೆ ಮೇಡಮ್, ಜವಾಬ್ದಾರಿ ಬಂದ್ರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡ್ಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದ್ರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು. ಇಲ್ಲಿವರೆಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರೊಂದು ಜವಾಬ್ದಾರಿಯನ್ನ ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನ ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದ್ರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡ್ಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
1: ಸಂಚಾರಿ ನಿಯಮಗಳನ್ನ
0: ಪಾಲಿಸಬೇಕು. ಖಂಡಿತ
1: ಅಲ್ವಾ?
0: ಹೌದು ಮೇಡಮ್.
1: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
0: ಹೌದು ಮೇಡಮ್.
1: ಯಾವ ವರ್ಷದಲ್ಲಿ ಬರೆದ್ರಿ?
0: 2022-23.
1: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
0: 6 ತಿಂಗಳ ಸಮಯ.
1: ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
0: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ರಕ್ತ ನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಕೊಂಡು, ಬೇಸಿಕ್ ಇನ್ಫಾರ್ಮೇಶನ್ ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟ್ ಆಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ಗಳನ್ನ ಅಂತ ನೋಡ್ಬಿಟ್ಟು ಈ ನೆತ್ತರು ಪುಸ್ತಕವನ್ನ ರೆಡಿ ಮಾಡಿದ್ವಿ ಮೇಡಮ್.
1: ಆನಂತರ
0: ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ, ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಸರಿ ಇದೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಾನು ಅದನ್ನ ಲಾಂಚ್ ಮಾಡಿದೆ. ಅಂದ್ರೆ ಒಂದು ರಕ್ತದಾನ ಶಿಬಿರ

0: ದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿ.
1: ಅಂದ್ರೆ ಒಂದು ಚಿಂತನೆಯನ್ನ ಮಾಡಿದ್ರಿ, ಪುಸ್ತಕವನ್ನ ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನ ಸಂಗ್ರಹಿಸ್ತ್ರಿ, ಪುಸ್ತಕವನ್ನ ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
0: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
1: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
0: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ
1: ಖರೀದಿ. ಆದರೆ ಹಿಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನ ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನ ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂತಹದ್ದು, ಒಂದು ಬಾಟ್ಲ್ ರಕ್ತವನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾವು ಹಣವನ್ನ ಕೊಟ್ಟು ರಕ್ತವನ್ನ ಪಡೀತೀವಿ. ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನ ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬಾ ಒಳ್ಳೆಯ ವಿಚಾರವನ್ನ ಪ್ರಸ್ತುತ ಪಡಿಸ್ತೀರಿ ಚಂದನ್, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
0: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ, ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ 1-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದ್ರು ಮಾಡಬೇಕು ಸಮಾಜದಲ್ಲಿ, ಅಂದ್ರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದ್ರು ಒಂದು ಹೊಸದಾಗಿ ಮಾಡಿಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದ್ರು ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
1: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನ ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನ ಸಾರ್ಥಕಗೊಳಿಸಿಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನ ಇಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
0: ಮೇಡಮ್, 1, ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲೇ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
1: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
0: ಹೌದು,
1: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
0: ಹೌದು,
1: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾ?
0: ಹೌದು ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು, ಸೊ ನಾನೇ ಹೇಗ್ ಬದುಕಲಿ ಮುಂದೆ ಹೇಗೆ ಅಂತ. ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವ್ರಿಗೆ

0: ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ.
1: ತಾನು ಬಾಳಿ ಬದುಕಿದ ಮನೆಯಿಂದ,
0: ಹೌದು,
1: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಗ್ಗಿ
0: ಹೋಗ್ತಾರೆ
1: ಹಿರಿಯರು. ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು ಅವರು. ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
0: ಹೌದು ಹೌದು. ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
1: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
0: ಹೌದು ಹೌದು. ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
1: ಆ ಸಂಗತಿಯನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ.
0: ಹೌದು ಹೌದು, ಖಂಡಿತ.
1: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ, ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ.
0: ಖಂಡಿತ.
1: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
0: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳ್ಳಕಾಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
1: ಮಾತಾಡೋಟಕ್ಕೆ ಈ ರೀತಿ ಅಂತ ಹೇಳಬಹುದು.
0: ಹೌದು ಹೌದು.
1: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳಿ.
0: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ. ಅದನ್ನ ಅವ್ರಿಗೆ ಯಾರ ಜೊತೆನೂ ಹಂಚ್ಕೊಳ್ಳಕಾಗದೇ ಇರುವಂತ ಪರಿಸ್ಥಿತಿ
1: ಒಂದ್ ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
0: ಹೌದು. ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ತರ
1: ಹೆಚ್ಚಾದಾಗ
0: ಅವರು
1: ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಿಮ್ಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
0: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
1: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
0: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ. ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ.
1: ಸಂಪಾದನೆ ಇಲ್ಲ.
0: ಹೌದು. ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟಿದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಯಾವಾಗ ಸಿಗಲ್ಲ, ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ,
1: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ ಅಂತ ಹೇಳಬಹುದು. ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ, ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
0: ಹೌದು ಮೇಡಮ್.
1: ಮುಂದಿನ ಬರವಣಿಗೆಯ ಹಾದಿ ಏನು?
0: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದರ ಇನ್ನು ಟೈಟಲ್ ಏನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
1: ಹೌದು, ಶೀರ್ಷಿಕೆ.
0: ಹೌದು ಹೌದು, ಅದ್ ಯಾವ್ದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ.
1: ಆರ್ ತಿಂಗಳ ಕಥಾವಸ್ತು.
0: ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸಬಹುದು,
1: ಗುಟ್ಟು ಬಿಟ್ಕೊಡ್ಬಹುದಾ ಚಂದನ್ನ?
0: ಹಾಗಂತ ಏನು ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು,
1: ಎಚ್ಚರಿಕೆ.
0: ಹೌದು, ಮುಂದೆ ಹೇಗೆ ಆಗಬಹುದು, ಅದಕ್ಕೆ ಇವಾಗ್ಲೇ ಹೇಗೆ ನಾವು
1: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ.
0: ಥ್ಯಾಂಕ್ ಯು.
1: ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
0: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
1: ಅವನೇ ಹುಟ್ಟಿತು.
0: ಖಂಡಿತ.
1: ಯಾರು ಹೇಳಿದ್ದು, ಯಾವಾಗ ಹೇಳಿದ್ರು?
0: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ, ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
1: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ.
0: ಖಂಡಿತ.
1: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿದೆ, ಚಿಗುರು ಒಡೆದಿದೆ. ಚಿಗುರು ಒಡೆದಿರೋದ್ರಿಂದ

0: ಅದು ಗಿಡವಾಗಿ ಮರವಾಗಿ ಮುಂದೆ ಅದು ಬೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಂಪೂರ್ಣ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬೋದು.
1: ಸಮಾಜಕ್ಕಾಗಿ ಇನ್ನಷ್ಟು ಕೆಲಸ ಮಾಡೋದಿದೆ ಮೇಡಮ್, ಅದು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ.
0: ಒಂದು ದಿನದ ಬದುಕಲ್ಲ ನಡೀತಾ ಇರಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು, ಅಂದ್ರೆ ನಾನು ಅದನ್ನ ಸಮಾಜ ಸೇವೆ ಅಂತ ಹೇಳಲ್ಲ, ಅದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಸಾರ್ವಜನಿಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಸ್ಪಂದಿಸುವಂತದ್ದು ನಾಗರಿಕರ ಕರ್ತವ್ಯ.
0: ನೀವೇ ಬರೆದಂತಹ ಬರವಣಿಗೆಗಳಲ್ಲಿ
1: ಹೌದು
0: ಯಾವುದು ಹೆಚ್ಚು ನಿಮಗೆ ಆಕರ್ಷಣೆ ಆಯ್ತು, ಇದನ್ನ ನಾನ್ ಬರದ್ನ ಅಂತ?
1: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್ ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
0: ಯಾವ ಸುದ್ದಿ ಅಂತ ಹೇಳ್ಬೋದಾ?
1: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್, ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನ ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು. ಅದೊಂದು ಖುಷಿ,
0: ತಕ್ಕ ಫಲ
1: ಖಂಡಿತ ಮೇಡಮ್.
0: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ, ಅದನ್ನ ಗೌರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
1: ಹೌದು ಹೌದು
0: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
1: ಹೌದು,
0: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನ ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
1: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು ಒಲವಿನೊಳಗಡೆ ತರ್ತಾ ಇದ್ರು. ಸೊ ಹಾಗಾಗಿ ಒಲವು ಅನ್ನೋದು ಕೇವಲ ಒಂದು ತನ್ನ ಗರ್ಲ್ಫ್ರೆಂಡಿಗೆ ಮಾತ್ರ ಪ್ರೀತಿಯನ್ನ ಕೊಡೋದು ಆಗಿರಲ್ಲ, ಅದು ಪೂರ್ತಿ ತನ್ನ ಬಂಧು ಬಳಗ ಯಾರಿದ್ದಾರೆ, ಸ್ನೇಹಿತರ ಯಾರಿದ್ದಾರೆ, ತನ್ನ ಪರಿಚಿತರ ಯಾರಿದ್ದಾರೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚೋದಿದೆಯಲ್ಲ ಅದು ಒಲವು.
0: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು, ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನ ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
1: ನಗರೀಕರಣ ಹೆಚ್ಚಾದ ಹಾಗೆ ಯುವ ಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನು ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂತ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮ್ ಅಲ್ಲಿ ಇರುವಂತದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವರಿಗೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂತವರು ವಾಪಸ್ ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವರು ತೊಡಗಿಸಿಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ. ಮೇಡಮ್,
0: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
1: ಹೌದು
0: ಹೇಳಬಹುದು.
1: ಹೌದು,
0: ಅದು ಕ್ರಮೇಣ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
1: ಅಂದ್ರೆ, ಮೇಡಮ್ ಯುವ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನ ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್, ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲೇ ಅವರ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು
0: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
1: ಹೌದು
0: ಅವರು ನಡೆದುಕೊಳ್ತಾರೆ.
1: ಹೌದು ಹೌದು ಹೌದು,
0: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
1: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
0: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
1: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ ಅದು ಬದುಕು.
0: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ,
1: ಯಾಂತ್ರೀಕೃತ ಜೀವನ. ಇವಾಗ ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು
0: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ? ಈಗ ಸಾಹಿತಿಗಳು ಬರೀತಾರೆ,
1: ಹೌದು
0: ಹೂವು ತಾನಾಗೆ ಅರಳಬೇಕು,
1: ಹೌದು
0: ಬಲವಂತವಾಗಿ ಅರಳಿಸೋದಕ್ಕೆ ಸಾಧ್ಯ ಇಲ್ಲ,
1: ಹೌದು
0: ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು ಹೇಳಿದ್ದಾರೆ. ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ಗೀತೆಗಳಲ್ಲಿ ಕೇಳಿದ್ದೇವೆ, ಆನಂದಿಸಿದ್ದೇವೆ, ಆದ್ರೆ ನೈಜ ಬದುಕಿನಲ್ಲಿ ಆ ಒಂದು ವಾಸ್ತವ ಬರುತ್ತಾ, ಬರಬಹುದಾ?
1: ಪ್ರಯತ್ನ ಪಡಬೇಕು ಹಿರಿಯರು.
0: ಅಂದ್ರೆ ಕಳೆದು ಹೋದ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ, ನಮ್ಮ ಕೈಯಲ್ಲಿಲ್ಲ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಕಿರಿಯರಿಗೆ ಕಲಿಸಬೇಕು ಅನ್ನೋದು

0: ನಿಮ್ಮ
1: ಖಂಡಿತ. ಹೌದು ಮೇಡಮ್, ಹೌದು,
0: ಕಿವಿ ಮಾತು.
1: ಹೌದು
0: ಅಲ್ವಾ?
1: ಹೌದು,
0: ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಲವಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
1: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನು ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
0: ಪ್ರತಿಯೊಬ್ಬರು ಚಿಂತನೆ ಮಾಡ್ಬೇಕಿದನ್ನು.
1: ಹೌದು
0: ಅಲ್ವಾ?
1: ಹೌದು.
0: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ ಒಂದಿರುತ್ತೆ,
1: ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವಂತದ್ದು. ಇದು ನನ್ನ ಬಹಳಷ್ಟು
0: ನಿರಾಶ್ರಿತ ಮಟ್ಟಕ್ಕೆ ತಂದಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
1: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬೇಡಿ, ಅವ್ರು ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ತೀನಿ, ಇತರರನ್ನ ತಗೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
0: ಈಗಾಗಲೇ ಇದೆ ಕಾನೂನಿನಲ್ಲಿ ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
1: ಹೌದು,
0: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗನ್ಸಿದ್ಯಾ? ಯುವ ಸಮೂಹ
1: ತುಂಬಾ ಸರ್ತಿ ಅನ್ಸುತ್ತೆ ಮೇಡಮ್,
0: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
1: ಬಹಳಷ್ಟಿದ್ದಾರೆ.
0: ಹೌದು, ಎಲ್ಲರನ್ನೂ ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡಬಾರದು, ಹಾಗನ್ಸಿಲ್ವಾ ನಿಮಗೆ?
1: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಅಂತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
0: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
1: ಹೌದು,
0: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವ ಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ.
1: ಹೌದು, ಖಂಡಿತ.
0: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳಬಹುದು.
1: ಖಂಡಿತ,
0: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ? ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು, ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
0: ಒಳ್ಳೇದು ಚಂದನ್, ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
0: ಯುವವಾಣಿ ಪ್ರಸಾರವಾಯಿತು.
2: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.